ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳು. 6:30 ಚಿಂತನ ಎಂಪಿಎಂ ಕೊಟ್ರಾಯಿ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ. 6:35 ದೇಶಭಕ್ತಿ ಗೀತೆ ಆನಂದ ಕಂದ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳು. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿಸಂಚಿಕೆ. ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:45 ಚಿತ್ರಗೀತೆಗಳು. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್. 8:30 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. 9:00 ಪ್ರಕಟಣೆಗಳು. 9:05 ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ, 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ. ಪರಿಕಲ್ಪನೆ ಪ್ರಸ್ತುತಿ ನೂತನ್ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. 9:30 ಚಿತ್ರಗೀತೆಗಳು. ಹನಿ ಹನಿ ಇಬ್ಬನಿ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಮಧ್ಯಾಹ್ನ 12:00 ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ ಕಾರ್ಯಕ್ರಮ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಸೂರ್ಯಘರ್ ಯೋಜನೆ. ಆಕಾಶವಾಣಿ ರಾಯಚೂರು ಕೇಂದ್ರದಿಂದ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವುದು. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ. ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್.ಆರ್. ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡೆ ಅವಧಾನಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:00 ಮಿಡ್ ಡೇ ನ್ಯೂಸ್. 2:15 ಹಿಂದಿ ಸಮಾಚಾರ. 2:30 ಪ್ರದೇಶ ಸಮಾಚಾರ. ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಹಾಗೂ ಯುವಕರಿಗೆ ಯೋಗದ ಅಗತ್ಯತೆ ಕುರಿತು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬ್ರಾವ್ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಹೋಗಾರ್. 6:10 ಪ್ರಕಟಣೆಗಳು. 6:15 ವಿಜ್ಞಾನ ರಶ್ಮಿ. ವಿಷಯ ಸ್ಕೆಥೋಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರವನ್ನು ಕಂಡುಹಿಡಿದ ಬಗ್ಗೆ. ಪ್ರಸ್ತುತಿ ವಿಜಯಶ್ರೀ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:40 ಪ್ರದೇಶ ಸಮಾಚಾರ. 6:51 ಹಲೋ ಕೃಷಿ ರಂಗ. ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳ ಕುರಿತು ವಿಷಯ ಪರಿಣಿತರಾದ ಡಾಕ್ಟರ್ ಜಿಟಿ, ಕೃಷಿ ನಿರ್ದೇಶಕರು ಇವರ ಜೊತೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಘಟಕರಿಂದ ಚೌಡಕಿ ಪದಗಳು.

ಏಳು ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, ನಿಮ್ಮ ಕರೆ, ನಿಮಗೊಂದು ಗೀತೆ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. 8:30 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜವಳಗೇರಾ ಗ್ರಾಮದ ಎಸ್ ಹಿರೇರೆಡ್ಡಪ್ಪ ಮತ್ತು ಸಂಘಟಕರಿಂದ ಡೊಳ್ಳಿನ ಪದಗಳು. 8:45 ನಿಮಿಷಕ್ಕೆ ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತೆ, 9:15 ಭಾವಗೀತೆಗಳು. 9:30 ನಿಮಿಷಕ್ಕೆ ಕರೆಂಟ್ ಅಫೇರ್ಸ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೂದ್ ವಾದನ. 10:30 ನಿಮಿಷಕ್ಕೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ವಿಷಯ ಪರ್ಯಾವರಣ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ವಂದನಾ ಭಕ್ತಿ ಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಬರೋಣ. ಕನಕದಾಸರ ಕೃತಿಯನ್ನು ಮೌನೇಶ್ ಕುಮಾರ್ ಚಾವಣಿ ಅವರ ಧ್ವನಿಯಲ್ಲಿ.

ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:30 ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಪ್ರಿಯ ಅವರಿಂದ.
1: ಭಕ್ತಿ ಎಂಬುದು ಪ್ರೀತಿಯ ಸಫಲತೆ ನೋಡ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವ ಭಕ್ತಿಗೆ ಆಧಾರ, ಅನುಭವ ಭಕ್ತಿಗೆ ನೆಲೆ. ಅನುಭಾವ ಉಳ್ಳವರ ಕಂಡು ತುಲ್ಯ ಸಂಭಾಷಣೆ ಬೆಸಗೊಳ್ಳದಿದ್ದೊಡೆ ನರಕದಲ್ಲಿ ಇಕ್ಕಯ್ಯ ರಾಮನಾಥ. ಇದು ದೇವರ ದಾಸಿಮಯನ ವಚನ. ಬಸವಣ್ಣನವರು ಕೂಡ ಭಕ್ತಿಯ ಕುರಿತು ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರುಮುವ ನರಿಯದ ಮಾಟ ಸುಯಿದಾನದ ಕೇಡು ಬಂದ ಸಮಯೋಚಿತವ ಅರಿಯದಿದ್ದೊಡೆ ನಿಂದಿರಲೊಲ್ಲ ಕೂಡಲ ಸಂಗಮ ದೇವ ಎಂದಿರುವರು. ಅಂದರೆ ಸಮರ್ಪಣಾ ಭಾವದಿಂದ ಮಾತ್ರ ಭಗವಂತನ ಒಲಿಮೆ ಸಾಧ್ಯ. ಮೊದಲು ನಾವು ಭಕ್ತಿ ಎಂದರೇನು ಅರಿಯಬೇಕಿದೆ. ಇದೊಂದು ಪರಿಕಲ್ಪನೆ. ಅರಿವು ಅಂದ್ರೆ ದೃಢ ನಂಬಿಕೆ ಎಂಬುದಾಗಿ ತಿಳಿಸಿರುವರು ಶರಣರು. ನಂಬು ನಂಬಲೆ ಮನವೇ ಹಂಬಲಿಸದಿರುವರಿದೆ ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ. ಹೀಗಾಗಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ ಅವರೊಂದಿಗೆ ಲೀನವಾಗಲು ಜೊತೆಯಾಗಲು ಮುಖ್ಯವಾಗಿ ನಮಗೆ ಭಕ್ತಿ ಬೇಕು. ಭಕ್ತಿಯಲ್ಲಿ ನವವಿಧ ಭಕ್ತಿಗಳು ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನೆ, ಅರ್ಚನ, ವಂದನೆ, ದಾಸೆ ಹಾಗೂ ಸತ್ಯ ಮತ್ತು ಆತ್ಮ ನಿವೇದನಾ ಭಕ್ತಿ ಎಂಬುದಾಗಿ ಹೇಳುವುದು ಕೃತಿಗಳಲ್ಲಿ ಕಾಣಬಹುದಾಗಿದೆ. ಕಾರಣ ಪರಮಾತ್ಮನ ಕೃಪೆಗೆ ಪಾತ್ರ ಆಗಬೇಕಾದರೆ ಭಕ್ತಿ ಯೋಗ ಮುಖ್ಯ. ಅಂದರೆ ದೇವರನ್ನು ಆರಾಧಿಸುವ, ಧ್ಯಾನಿಸುವ, ಪ್ರೀತಿಸುವ ಹಾಗೂ ಯಾರು ಇದನ್ನು ನಿರಂತರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುವರೋ ಅವರನ್ನು ಪರಮಾತ್ಮ ಪ್ರೀತಿಯಿಂದ ತನ್ನಲ್ಲಿಗೆ ಕರೆದುಕೊಳ್ಳುವನು. ಇದನ್ನೇ ಮುಕ್ತಿ ಎಂದು ಕರೆಯುವರು. ಭಕ್ತಿಯಲ್ಲಿ ಪ್ರಮುಖವಾಗಿ ಬಾಹ್ಯ ಭಕ್ತಿ ಹಾಗೂ ಸೂಕ್ಷ್ಮ ಭಕ್ತಿ ಎಂಬುದಾಗಿ ಕಾಣಬಹುದಾಗಿದೆ. ಇದನ್ನು ಅರ್ಥೈಸಿಕೊಳ್ಳುವುದು ಕೂಡ ಕಷ್ಟ ಸಾಧ್ಯ. ಬೀಜದಿಂದ ವೃಕ್ಷವೋ ವೃಕ್ಷದಿಂದ ಬೀಜವೋ ಅರಿಯಲು ಅಸಾಧ್ಯವೆಂಬಂತೆ ಭಕ್ತಿಯಿಂದ ಶಿವಾನುಗ್ರಹವು ಶಿವಾನುಗ್ರಹದಿಂದ ಭಕ್ತಿಯೋ ಇದನ್ನೇ ಧರ್ಮದ ಮರ್ಮವೆಂದು ಕರೆಯುವರು. ಇದನ್ನು ಅರಿತಾಗಲೇ ನಿಜ ಮಾನವ ಆಗಲಿಕ್ಕೆ ಸಾಧ್ಯ. ಹಾಗಾದಾಗ ಮಾನವ ಮಹಾದೇವನಾಗಬಲ್ಲ ಎಂಬುದಾಗಿಯೂ ಕೂಡ ಶರಣರು ಹೇಳಿದ್ದಾರೆ. ಭಕ್ತಿಯ ಪರಾಕಾಷ್ಠತೆಯನ್ನ ಪ್ರೀತಿಯನ್ನ ಅರುಹಿದ್ದಾರೆ. ಸರ್ವಜ್ಞನು ಸಹ ತನ್ನ ವಚನದಲ್ಲಿ ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದೇ ಫಲ ಎಂದಿರುವರು. ಮಾಗಿದ ಫಲ ಸಿಗಬೇಕಾದರೆ ಅಂತಃಕರಣ ಪ್ರೀತಿ, ಮಮತೆ, ವಾತ್ಸಲ್ಯ, ಆರಾಧನೆ ಬಹಳ ಮುಖ್ಯ. ಮನಸ್ಸು ಮತ್ತು ದೇಹ ಎಂಬ ಈ ಹಸನಾದ ಹೊಲದಲ್ಲಿ ಬಿತ್ತಿದ ಬೀಜ ರಸಭರಿತ ಫಲ ನೀಡುವಂತೆ ಪರಮಾತ್ಮ ಭಕ್ತಿಗೆ ಮೆಚ್ಚಿ ಮುಕ್ತಿ ಎಂಬ ಫಲವನ್ನು ನಮಗೆ ನೀಡಿ ಹಾರೈಸುವನು. ಇಂತಹ ಭಕ್ತಿ ಪಡೆಯಲು ಮುಖ್ಯವಾಗಿ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಮರ್ಪಣಾ ಭಾವದಿಂದ, ಸಂತೋಷದಿಂದ, ನನ್ನದು ಎಂಬುದು ಏನು ಇಲ್ಲ ಎಂಬ ಭಾವದೊಂದಿಗೆ ಅರ್ಪಿಸಿದಾಗ ಭಕ್ತಿ ನಮ್ಮಲ್ಲಿ ಮೂಡು. ಅಲ್ಲಿ ಪರಮಾತ್ಮ ವಾಸಿಸುತ್ತಾನೆ. ಅಷ್ಟೇ ಅಲ್ಲ, ಭಕ್ತಿಯ ಪರಾಕಾಷ್ಠತೆ ಹೊಂದಿದ ತನ್ನ ಭಕ್ತರನ್ನ ತನ್ನೊಂದಿಗೆ ಕರೆದೊಯ್ಯುವನು ಎಂಬುದಕ್ಕೆ ಅನೇಕ ನಿದರ್ಶನಗಳನ್ನು ಕೂಡ ಕಾಣಬಹುದಾಗಿದೆ. ಉದಾಹರಣೆಗೆ ಮಾರ್ಕಾಂಡೇಯನ ಭಕ್ತಿ, ಬೇಡರ ಕಣ್ಣಪ್ಪನ ಭಕ್ತಿ, ಭಕ್ತ ಪ್ರಹ್ಲಾದ, ಏಕಲವ್ಯ, ಹಾಗೇನೆ ಶರಣ ಸುರಗಿ ಚೌಡಯ್ಯ, ಅಲ್ಲದೆ ಇತ್ತೀಚಿನ ಕಲಿಗಾಲದಲ್ಲಿಯೂ ಕೂಡ ಅನೇಕ ಶರಣ ಸಂತ ಮಹಾಂತರ ನಿದರ್ಶನಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಅಷ್ಟ ಮದಗಳನ್ನ ಮೆಟ್ಟಿ ಹಾಕಿ ಸೃಷ್ಟಿ ಗತಿಪತಿ ಪರಮಾತ್ಮನ ಧ್ಯಾನ ಆರಾಧನೆ ಮಾಡುವ ಮೂಲಕ, ನಮ್ಮ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವ ಮೂಲಕ ನಮ್ಮ ಭಕ್ತಿ ಆತನ ಅಂತರಂಗಕ್ಕೆ ತಲುಪಿ ಪ್ರೀತಿಯ ಮಡಿಲಿನಲ್ಲಿ ನಮ್ಮನ್ನು ಕರೆದುಕೊಳ್ಳುವ

0: ಎಂಬುದಾಗಿದೆ. ಇದನ್ನೇ ಭಕ್ತಿ ಎಂಬುದಾಗಿ ಕರೆಯುತ್ತಾರೆ. ಪ್ರೇಮದ ಸಫಲತೆ ಅಲ್ಲವೇ? ಭಕ್ತಿಯೇ ಇಲ್ಲದೆ ಹೋಗಿದ್ದರೆ ಆತ್ಮ ಮತ್ತು ಪರಮಾತ್ಮ ಈ ದೇಹದಲ್ಲಿ ಜೀವಾತ್ಮನಾಗಿ ಜೀವದಾನ ಕರುಣಿಸಲು ಸಾಧ್ಯವೇ? ನಮ್ಮ ಭಕ್ತಿ ಆತನ ಪ್ರೀತಿಯ ಸಮ್ಮಿಲನದಿಂದ ಮಾನವ ಎಂದು ಜೀವ ಜಗತ್ತಿನಲ್ಲಿ ಬದುಕುತ್ತಿದ್ದಾನೆ ಎಂಬ ಸತ್ಯವನ್ನು ಅರಿಯಬೇಕಿದೆ. ಈ ಕುರಿತು ಒಂದು ವಚನ: ಸಂಸಾರ ಸಾಗರದಿ ಸುಖ ದುಃಖ ಎರಡುಂಟು, ಹಿಗ್ಗದೆ ಕುಗ್ಗದೆ ಜಗ್ಗು ಜೀವನ ರಥವ, ಅಡೆತಡೆಗಳೆಂಬ ತೆರೆಗಳು ಏರಿ ಬರುತ್ತಲೇ ಹವು, ಚಿಂತ್ಯಾಗ ಮಾಡುತ್ತೀನಿ ಶಿವ ನಿರುವವರೆಗೆ, ಸತ್ಯ ಧರ್ಮಗಳೆಂಬ ಹುಟ್ಟು ಹಾಕುತ್ತಲೇ ಸಾಗು ನೀ ಮುಂದಕ್ಕೆ, ಮುಕ್ತಿಯ ಪಥ ತಲುಪುವವರೆಗೆ ಭಕ್ತಿಯಲ್ಲಿ ಕರೆದೊಡೆ, ಜೊತೆಗೆ ಬರುವನು ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ. ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ ಆನಂದಕಂದ ಅವರ ರಚನೆ, ವೃಂದಗಾನದಲ್ಲಿ.

0: ಇದುವರೆಗೆ ಆನಂದಕಂದ ಅವರ ರಚನೆಯನ್ನು ದೇಶಭಕ್ತಿ ಗೀತೆ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:40. ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಿಯಾಳ್ ಅವರಿಂದ.
1: ಅಪೌಷ್ಟಿಕತೆಯು ಅನೇಕ ರೋಗಗಳಿಗೆ ಮೂಲವಾಗಿದೆ. ಕೆಲವೊಮ್ಮೆ ಮಾರಕವಾಗಿಯೂ ಕೂಡ ಇದು ಪರಿಣಮಿಸುತ್ತದೆ. ಅಪೌಷ್ಟಿಕತೆಯು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಆಹಾರ ಸೇವನೆಯಿಂದ ಬರುವ ಅಸಮತೋಲಿತ ಸ್ಥಿತಿ ಅಂತ ಹೇಳಿ ನಾವು ಕರೀಬಹುದು. ಸರಿಯಾದ ಪ್ರಮಾಣದಲ್ಲಿ ವಯಸ್ಸಿಗೆ ಸರಿಯಾದ ಪೋಷಕಾಂಶಗಳು ಸಿಗದೆ ಹೋದರೆ ಅಪೌಷ್ಟಿಕತೆಯಿಂದ ಮಕ್ಕಳು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತ ಕಾಣಬಹುದು. ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳಾದಂತಹ ಗೋಧಿ ಮತ್ತು ಅಕ್ಕಿಗಿಂತ 2 ಪಟ್ಟು ಸಸಾರಜನಕವನ್ನು ಹೊಂದಿದ್ದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಜನತೆಗೆ ಪ್ರೋಟೀನ್ ಒದಗಿಸುವಂತಹ ಪ್ರಮುಖ ಆಗರ ಯಾವುದು ಅಂತಂದರೆ ಈ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಲೆಗುಮ್ ಕುಟುಂಬಕ್ಕೆ ಸೇರಿದಂತಹ ಒಂದು ಬೇಳೆಕಾಳಾಗಿದ್ದು ಬೀನ್ಸ್, ತೊಗರೆ, ಕಡಲೆ, ಅವರೆ, ಕೇಸರಿ ಬೇಳೆ, ಬಟಾಣಿ, ಇತರೆ ಕಾಳುಗಳನ್ನು ಇದು ಒಳಗೊಂಡಿದೆ. ಜಗತ್ತಿನ ಅನೇಕ ನಾಗರಿಕತೆಗಳು ದ್ವಿದಳ ಧಾನ್ಯಗಳ ಒಕ್ಕಣೆಯನ್ನು ಮಾಡುತ್ತಿದೆ ಎಂದು ತಿಳಿದು ಬಂದಿದ್ದು ಇವುಗಳ ಉತ್ಪಾದನೆ ಅಂದಾಜು 10,000 ವರ್ಷಗಳಷ್ಟು ಹಳೆಯದೆಂದು ನಾವು ಊಹಿಸಬಹುದು. ಬೇಳೆಕಾಳುಗಳು ಪ್ರೋಟೀನ್, ನಾರು, ವಿವಿಧ ಜೀವಸತ್ವ ಮತ್ತು ಖನಿಜ ಲವಣಗಳನ್ನು ಹೊಂದಿದೆ. ಬೇಳೆಕಾಳು ಆಹಾರಕ್ಕಲ್ಲದೆ ಮಸಾಲೆ ಪದಾರ್ಥಗಳಿಗಾಗಿ, ಹಾಲಿನ ಉತ್ಪನ್ನಕ್ಕಾಗಿ, ಗಿಣ್ಣು ಮತ್ತು ಕುರುಕುಲು ತಿಂಡಿಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಹೆಲ್ತಿ ಕ್ರಾಪ್ ಎಂತಲೂ ಕೂಡ ಇದನ್ನು ಕರೀಬಹುದು. ಇವುಗಳ ಪೌಷ್ಟಿಕ ಮೌಲ್ಯದಿಂದಲೇ ಜಗತ್ತಿನ ಆಹಾರ ಭದ್ರತೆ ಒದಗಿಸುವ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇದೆ. ದ್ವಿದಳ ಧಾನ್ಯಗಳು ಅನೇಕ ಉಪಯೋಗಗಳನ್ನು ಹೊಂದಿವೆ. ಈಗಾಗಲೇ ತಿಳಿಸಿದಂತೆ ಆಹಾರಕ್ಕಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಮೇವು, ಹಸಿರೆಲೆ ಗೊಬ್ಬರ, ಸೈಲೇಜ್ ತಯಾರಿಕೆಯಲ್ಲೂ ಕೂಡ ಈ ದ್ವಿದಳ ಧಾನ್ಯಗಳ ಬೆಳೆಯನ್ನು ಉಪಯೋಗಿಸಲಾಗ್ತದೆ. ಸೋಯಾಬೀನ್ ಮತ್ತು ಶೇಂಗಾ ಬೀಜಗಳನ್ನು ಖಾದ್ಯ ತೈಲದ ಉತ್ಪಾದನೆಗಾಗಿ ಹೇರಳವಾಗಿ ಬಳಸಲಾಗ್ತಾ ಇದೆ. ಈ ಖಾದ್ಯ ತೈಲವು ಹೃದಯ ತೊಂದರೆಗೆ ಕಾರಣವಾದಂತಹ ಕೊಲೆಸ್ಟ್ರಾಲ್ ಮುಕ್ತವಾಗಿದ್ದು ಜನರ ಶಕ್ತಿಯನ್ನು ಕೊಡುವಂತಹ ಆಹಾರದ ಮೂಲವಾಗಿದೆ. ದ್ವಿದಳ ಧಾನ್ಯಗಳು ದೇಶದ ಆಹಾರ ಭದ್ರತೆಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುತ್ತಿದ್ದಾವೆ. ಇವುಗಳು ಸಸಾರಜನಕದ ಆಗರವಾಗಿದ್ದು ವ್ಯಕ್ತಿಯ, ದೇಶದ, ಜಗತ್ತಿನ ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸಿ ಹಸಿವು ಎಂಬ ಭೂತವನ್ನು ಓಡಿಸಿ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಲ್ಲದೆ ಜೀವನ ಶೈಲಿ ರೋಗಗಳಾದಂತಹ ಮಧುಮೇಹ ಮತ್ತು ಬೊಜ್ಜನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿ ಈ ದ್ವಿದಳ ಧಾನ್ಯಗಳಿಗಿದೆ. ಜನಸಂಖ್ಯೆಯ ಹೆಚ್ಚಳದಿಂದ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೆಳೆಯ ಉತ್ಪಾದನೆ ಸಾಧ್ಯವಾಗುತ್ತಿಲ್ಲವಾದುದರಿಂದ ಜನರು ನ್ಯೂನ ಪೋಷಣೆ ಅಂತಂದರೆ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಜಗತ್ತಿನ ಅಂದಾಜು 800 ಮಿಲಿಯನ್ ಜನರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಎಂಬಂತಹ ಒಂದು ವರದಿ ಇದೆ. ಇದರಿಂದ ಹೊರಬರುವ ಸರಳ ಮಾರ್ಗ ಏನು ಅಂತಂದರೆ ಆಹಾರದಲ್ಲಿ ದ್ವಿದಳ ಧಾನ್ಯಗಳ ಮೂಲಕ ಸಸಾರಜನಕದ ಪ್ರಮಾಣವನ್ನು ಹೆಚ್ಚಿಸುವುದು. ವಿಶ್ವಸಂಸ್ಥೆ ಪ್ರಕಾರ 2016ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಬೇಳೆಕಾಳು ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈ ಮೂಲಕ ಬೇಳೆಕಾಳುಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮೂಲಕ ನಮ್ಮ ದೈನಂದಿನ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸಿ ನ್ಯೂನ್ಯ ಪೋಷಣೆಯನ್ನು ಹೋಗಲಾಡಿಸುವ ಗುರಿಯನ್ನು ಹಾಕಿಕೊಂಡಿದೆ. ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಜಗತ್ತಿನಾದ್ಯಂತ ಉಪಯೋಗಿಸಲ್ಪಡ್ತಿದೆ. ಪ್ರಾಣಿಜನ್ಯ ಪ್ರೋಟೀನು ಕಡಿಮೆ ಸಿಗುವ ಪ್ರದೇಶಗಳಲ್ಲಿ, ಉದಾಹರಣೆಗೆ ದಕ್ಷಿಣ ಪೂರ್ವ ಏಷ್ಯಾ ಹಾಗೂ ಆಫ್ರಿಕಾ, ದ್ವಿದಳ ಧಾನ್ಯಗಳ ಪ್ರೋಟೀನ್ಗಳನ್ನು ಒದಗಿಸುವ ಅತಿ ಮುಖ್ಯ ಮೂಲವಾಗಿದೆ. ಈ ದೇಶಗಳಲ್ಲಿ ಮಕ್ಕಳು ಹಾಗೂ ವಯಸ್ಕರಿಗೆ ಬೇಕಾದಂತಹ ಸಸಾರಜನಕದ ಪ್ರತಿಶತ 20%ರಷ್ಟು ದ್ವಿದಳ ಧಾನ್ಯದಿಂದಲೇ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ

0: ಶಿಶುಗಳ ಮತ್ತು ಮಕ್ಕಳ ಪ್ರೋಟೀನ್ ಅವಶ್ಯಕತೆಗಳನ್ನು ಇವು ನೀಗಿಸುತ್ತದೆ. ಆದುದರಿಂದಲೇ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಹ ನಾಗರಿಕರ ಆಹಾರ ಪೂರೈಕೆ ಮತ್ತು ಶಾಲಾ ಬಿಸಿಯೂಟ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳು ಪ್ರಮುಖ ಪಾಲನ್ನು ಹೊಂದಿದ್ದಾವೆ. ಆದುದರಿಂದ ಎಲ್ಲ ವಯೋಮಾನದವರಿಗೂ ಕೂಡ ಈ ದ್ವಿದಳ ಧಾನ್ಯಗಳ ಆಹಾರ ಸೂಕ್ತ ಅಂತಲೇ ಹೇಳಬಹುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ವಿಜ್ಞಾನಿಗಳು ಹೆಚ್ಚೆಚ್ಚಿನ ಒಂದು ತಳಿಯನ್ನು ಕೂಡ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೂಡ ತಿಳಿಸ್ತಿದ್ದಾರೆ. ಸರ್ಕಾರವು ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಈ ದ್ವಿದಳ ಧಾನ್ಯಗಳಿಗೆ ನೀಡುತ್ತಿದ್ದಾರೆ. ಆದ್ದರಿಂದ ದ್ವಿದಳ ಧಾನ್ಯಗಳು ಎಲ್ಲ ವಯಸ್ಕರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ನ್ಯೂನ್ಯ ಪೋಷಣೆಯುಕ್ತವಾದಂತಹ ಒಂದು ಜನರಿಗೆ ನೀಡೋದರಿಂದ ಆಹಾರದಲ್ಲಿ ಸುಧಾರಣೆಯನ್ನು ಮಾಡ್ಕೋಬಹುದು.
1: ಇದುವರೆಗೆ ಅಮರೇಶ್ ಆಶ್ಯಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:45. ಜನಪದ ಗೀತೆಗಳು ಕೇಳಿ ಕೆ ಯುವರಾಜ್ ಮತ್ತು ಸಂಗಡಿಗರಿಂದ.

ಇದುವರೆಗೆ ಜನಪದ ಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242
1: 8700014242.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:02 ವಾಣಿಜ್ಯ ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ

0: ಮತದಾರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಇಂದು ರಾಜ್ಯದಲ್ಲಿ ಒಟ್ಟು 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರಿನಲ್ಲಿ 12, ರಾಜ್ಯದ ಉಳಿದ ಭಾಗಗಳಲ್ಲಿ 12 ಕಾರ್ಯಕ್ರಮಗಳು ಸಂಜೆ 4 ಗಂಟೆಗೆ ನಡೆಯಲಿದ್ದು, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಕೇಲಿ ಅಭಿಯಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಭಾರತದ ಪ್ರಧಾನಮಂತ್ರಿಯಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ PMVBRY ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಪೂರ್ವಕವಾಗಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆಯಿಂದ ಕೋರಿಕೊಳ್ಳಲಾಗಿದೆ. ನಮಸ್ಕಾರ.
0: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಲೆ ಕೊರತೆ ಪಾವತಿ ಯೋಜನೆ PDPS ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಖಾತೆ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಧಾರವಾಡ, ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ

0: ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ, ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿದ್ದು ಭಾನುವಾರ 21 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರಾಜ್ಯಾದ್ಯಂತ ಹಲವೆಡೆ ಜನಜಾಗೃತಿ ಯೋಗ ವಾಕಥಾನ್, ಸೈಕ್ಲೋಥಾನ್, ಬೈಕ್ ರ್ಯಾಲಿ, ಯೋಗಕ್ಕಾಗಿ ಓಟ ಆಯೋಜಿತವಾಗಿವೆ. ಹಾವೇರಿ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಡಾ ಸಿಜಿ ನಿಡಗುಂದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವ ಸಿದ್ಧತೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ರ ರವಿವಾರದಂದು ಬೆಳಗ್ಗೆ 6:30-8 ಗಂಟೆಯವರೆಗೆ ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ. ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. ಜೂನ್ 21ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800-1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
0: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 3 ಲಕ್ಷಕ್ಕೂ ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ, ಪದ್ಮಶ್ರೀ ಪುರಸ್ಕೃತ ಡಾ ಸುರೇಶ್ ಹನಗವಾಡಿ.
5: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ ವ್ಯತಿರಿಕ್ತ ಪರಿಣಾಮಗಳಿಂದಾಗಿ, ಅಂದ್ರೆ ಸಡನ್ ಚೇಂಜ್ ಇನ್ ದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ. ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವ್ಯಾಲಿನ್ ರೀಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್, ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಆವಿಷ್ಕಾರಗೊಂಡು ಇದೆ.
0: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ 3ನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ

0: ಪದಕ, 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಡಿ ಇಂಧನ ಇಲಾಖೆ ಈ ತಿಂಗಳ 26ರಿಂದ ಜುಲೈ 2ರವರೆಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21ರಂದು ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
3: ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಕಾರ್ಯಾಗಾರ. ಮಾಹಿತಿ ಹಕ್ಕು ಕಾಯ್ದೆ 2005 ಪರಿಣಾಮಕಾರಿ ಅನುಷ್ಠಾನ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಕರ್ತವ್ಯಗಳು ಹಾಗೂ ಮಾಹಿತಿ ಹಕ್ಕು ಸಂಬಂಧಿತ ವಿಷಯಗಳ ಕುರಿತು ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇದೇ 20 ಬೆಳಗ್ಗೆ 10 ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಹಾಜರಾಗುವಂತೆ ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಕೋರಿದ್ದಾರೆ. ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟ್ ಸಿಂಗ್ ಹಾಗೂ ಬೆಂಗಳೂರು ಪೀಠದ ರಾಜ್ಯ ಮಾಹಿತಿ ಆಯುಕ್ತರುಗಳಾದ ರಾಮನ್ ಕೆ ಮತ್ತು ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ ಅವರು 20 ಶನಿವಾರದಂದು ರಾಯಚೂರು ಜಿಲ್ಲೆಗೆ ಆಗಮಿಸಿ ಮಾಹಿತಿ ಹಕ್ಕು ಕಾಯ್ದೆ 2005 ಪರಿಣಾಮಕಾರಿ ಅನುಷ್ಠಾನ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಕರ್ತವ್ಯಗಳು ಹಾಗೂ ಮಾಹಿತಿ ಹಕ್ಕು ಸಂಬಂಧಿತ ವಿಷಯಗಳ ಕುರಿತು ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮ ನಡೆಸಲಿದ್ದಾರೆ. ಈ ಕಾರ್ಯಾಗಾರದಲ್ಲಿ ಜಿಲ್ಲೆಯ ಎಲ್ಲಾ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಹಾಗೂ ಎಲ್ಲಾ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕಡ್ಡಾಯವಾಗಿ ನಿಗದಿತ ಸಮಯಕ್ಕೆ ಕಾರ್ಯಾಗಾರದಲ್ಲಿ ಭಾಗವಹಿಸುವಂತೆ ಜಿಲ್ಲಾಧಿಕಾರಿಗಳ ಕಚೇರಿಯು ಪ್ರಕಟಣೆಯಲ್ಲಿ ತಿಳಿಸಿದೆ. ಜಿಲ್ಲೆಯ 29 ಗ್ರಾಮಗಳಲ್ಲಿ ಮೊಹರಂ ಹಬ್ಬ ಸಾರ್ವಜನಿಕವಾಗಿ ಗುಂಪು ಗುಂಪಾಗಿ ಆಚರಣೆ ನಿಷೇಧ, ಜಿಲ್ಲಾಧಿಕಾರಿ ಪೂವಿತಾ ಎಸ್. ರಾಯಚೂರು ಜಿಲ್ಲೆಯ ಸಿಂಧನೂರು, ಮಾನವಿ, ಸಿರವಾರ, ದೇವದುರ್ಗ ಹಾಗೂ ಮಸ್ಕಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಮೊಹರಂ ಹಬ್ಬವನ್ನು ಸಾರ್ವಜನಿಕವಾಗಿ ಗುಂಪು ಗುಂಪಾಗಿ ಆಚರಿಸುವುದು ಹಾಗೂ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡುವುದನ್ನು ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 35 ಅನ್ವಯ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಆದೇಶ ಹೊರಡಿಸಿದ್ದಾರೆ. ಜಿಲ್ಲೆಯ ಸಿಂಧನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಗಿಣಿವಾರ, ಉಪ್ಪಳ, ತುರ್ವಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿಡಿಗೋಳ, ತಿಡಿಗೋಳ, ಹತ್ತಿಗುಡ್ಡ, ಕುರುಕುಂದ, ಚಿಕ್ಕಬೇರ್ಗಿ, ಬಳಗನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಉದ್ಬಳ, ರಾಗಲಪರ್ವಿ, ಮಾನ್ವಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಂದಿಹಾಳ, ಜಾನೇಕಲ್, ಮದ್ಲಾಪುರ, ಜಾಗಿರ್ ಪನ್ನೂರು, ಮಲ್ಲಿನಮಡುಗು, ಸಿರವಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿರವಾರ ಪಟ್ಟಣ, ಕಡದಿನ್ನಿ, ಬೊಮ್ಮನಾಳ, ಕವಿತಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಕವಿತಾಳ ಪಟ್ಟಣ,

0: ಹಿರೇಬಾದರದಿನ್ನಿ, ಬಾಗಲವಾಡ, ಅಮೀನ್ಗಡ, ಗೋಗೆಬಾಳ, ಮಸ್ಕಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಲೆಖಾನ್, ಸಂತೇಕಲ್ಲೂರು, ಮುಸಲಿ ಕಾರ್ಲಕುಂಟೆ, ಜಾಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಂಚೋಡಿ, ಗಬ್ಬೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಖಾನಾಪುರ, ಬುದ್ದಿನ್ನಿ, ರಾಮದುರ್ಗ, ಹಿರೇಬೂದೂರು ಸೇರಿದಂತೆ ಒಟ್ಟು 29 ಗ್ರಾಮಗಳಲ್ಲಿ ಸಾರ್ವಜನಿಕರ ಶಾಂತಿ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ದಿನಾಂಕ 17/6/2026 ಆಚರಿಸಲಿರುವ ಮೊಹರಂ ಹಬ್ಬವನ್ನು ಸಾರ್ವಜನಿಕವಾಗಿ ಗುಂಪು ಗುಂಪಾಗಿ ಆಚರಿಸುವುದು ಹಾಗೂ ಈ ಗ್ರಾಮಗಳಲ್ಲಿ ಸಾರ್ವಜನಿಕವಾಗಿ ಮೆರವಣಿಗೆಯನ್ನು ನಡೆಸುವುದನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಪೋವಿತಾ ಎಸ್ ಅವರು ಆದೇಶದಲ್ಲಿ ತಿಳಿಸಿದ್ದಾರೆ.
1: ಮಕ್ಕಳನ್ನು ಮೊಬೈಲ್ನಿಂದ ದೂರವಿಡಿ, ಉಪನಿರ್ದೇಶಕಿ ಶರಣಮ್ಮ.
0: ಮೊಬೈಲ್ ಬಳಕೆಯ ಅಭ್ಯಾಸದಿಂದ ಸಮಯ ಮತ್ತು ಸೃಜನಶೀಲ ಸಾಮರ್ಥ್ಯವನ್ನು ಹಾಳು ಮಾಡುತ್ತಿದ್ದು, ಮೊಬೈಲ್ ಬಳಕೆಯ ಅಭ್ಯಾಸದಿಂದ ಮಕ್ಕಳನ್ನು ದೂರ ಇಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶರಣಮ್ಮ ಆರ್ ಕಾರಕನೂರು ಅವರು ಹೇಳಿದರು. ಜೂನ್ 16 ಮಂಗಳವಾರದಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ, ಶಿಶು ಅಭಿವೃದ್ಧಿ ಯೋಜನೆ ರಾಯಚೂರು ಹಾಗೂ ಶಾಲಾ ಮತ್ತು ಶಿಕ್ಷಣ ಇಲಾಖೆ ರಾಯಚೂರು ಇವರ ಸಹಯೋಗದಲ್ಲಿ ಬಾಲ ವಿಕಾಸ ನಡಿಗೆ ಪಾಲಕರ ಕಡೆಗೆ ಒಂದು ದಿನ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮೊಬೈಲ್ನ ಅತಿಯಾದ ಬಳಕೆಯಿಂದ ಕಣ್ಣು ಮತ್ತು ಮೆದುಳಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದೆ ಎಂದು ತಜ್ಞರ ವರದಿಗಳು ಹೇಳುತ್ತಿವೆ. ದೈಹಿಕ ಮತ್ತು ಮಾನಸಿಕ ಸಮತೋಲನಕ್ಕೆ ಮೊಬೈಲ್ ಬಳಕೆ ಅಡ್ಡಿಯಾಗುತ್ತಿದೆ. ಹಾಗಾಗಿ ಪೋಷಕರು ಮಕ್ಕಳ ಕೈಗೆ ಮೊಬೈಲ್ ಸಿಗದಂತೆ ನೋಡಿಕೊಳ್ಳಬೇಕು. ವಯಸ್ಕರು ಕೂಡ ಅಗತ್ಯ ಮೀರಿ ಮೊಬೈಲ್ ಬಳಸಬಾರದು ಎಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ರಾಯಚೂರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುನಾಥ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀಕ್ಷಕರು ದರ್ಜೆ 2 ಚಾಮರಾಜ, ಸಂಪನ್ಮೂಲ ವ್ಯಕ್ತಿಗಳಾದ ಭರತ್ ಕುಮಾರ್, ಚಂದನ್ಕರ್, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಸುದರ್ಶನ, ರಾಯಚೂರಿನ ಶಿಶು ಅಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ಮಲ್ಲಮ್ಮ, ಜಿಲ್ಲಾ ಬಾಲಭವನ ಕಚೇರಿ ಸಹಾಯಕಿ ತಾರಾ ಅವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
1: ಪರ್ಯಾಯ ರಸಗೊಬ್ಬರ ಬಳಕೆಗೆ ಕೃಷಿ ಉಪನಿರ್ದೇಶಕ ನಹೀಂ ಹುಸೇನ್ ಸಲಹೆ.
0: ಡಿಎಪಿ ಮತ್ತು ಯೂರಿಯಾ ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ರೈತರು ಸಂಯುಕ್ತ ಗೊಬ್ಬರಗಳನ್ನು ಬಳಸಬೇಕು ಎಂದು ರಾಯಚೂರು ಕೃಷಿ ಇಲಾಖೆ ಉಪನಿರ್ದೇಶಕರಾದ ನಯೀಂ ಹುಸೇನ್ ಅವರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಜೂನ್ 17 ಬುಧವಾರದಂದು ನಗರದ ದಿ ರಾಯಚೂರು ಒಕ್ಕಲುತನ ಹುಟ್ಟುವಳಿ ಮಾರಾಟ ಹಾಗೂ ಸಂಸ್ಕರಣಾ ಸಹಕಾರಿ ಸಂಘ ನಿಯಮಿತ ರಾಯಚೂರಿಗೆ ಭೇಟಿ ನೀಡಿ ರೈತರಿಗೆ ಮಾಹಿತಿ ನೀಡಿದರು. ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ 18 ಪೋಷಕಾಂಶಗಳ ಅಗತ್ಯವಿರುತ್ತದೆ. ಇವುಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ ಸ್ವಾಭಾವಿಕವಾಗಿ ದೊರೆಯಲಿದ್ದು ಗಾಳಿ ಮತ್ತು ನೀರಿನ ಮೂಲಕ ಸಸ್ಯಗಳಿಗೆ ಲಭ್ಯವಾಗುತ್ತವೆ. ಉಳಿದ 14 ಪೋಷಕಾಂಶಗಳಲ್ಲಿ ಸಾರಜನಕ, ಪೊಟ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ದು ಇವುಗಳನ್ನು ಪ್ರಧಾನ ಪೋಷಕಾಂಶಗಳೆಂದು ಕರೆಯಲಾಗುತ್ತದೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ, ಕಬ್ಬಿಣ, ಜಿಂಕ್, ಬೋರಾನ್, ತಾಮ್ರ, ಮ್ಯಾಗ್ನೀಸ್, ಕ್ಲೋರಿನ್ ಮತ್ತು ನಿಕಲ್ ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ದು ಇವುಗಳನ್ನು ಲಘು ಪೋಷಕಾಂಶಗಳೆಂದು ವಿಂಗಡಿಸಲಾಗಿದೆ. ಇವುಗಳಲ್ಲಿ ಯಾವುದೇ ಒಂದು ಪೋಷಕಾಂಶ ಕೊರತೆಯಾದರೂ ಸಸ್ಯಗಳು ಸಮೃದ್ಧಿಯಾಗಿ ಬೆಳೆಯಲಾರವು. ಇದರಿಂದ ನಿರೀಕ್ಷಿತ ಇಳುವರಿ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ರೈತರು 1 ಅಥವಾ 2 ಪೋಷಕಾಂಶ ಒದಗಿಸುವ ಯೂರಿಯಾ ಹಾಗೂ ಡಿಎಪಿ ಬಳಸುತ್ತಿದ್ದು ಇವುಗಳಲ್ಲಿ ಸಾರಜನಕ ಮತ್ತು ರಂಜಕದ ಅಂಶ ಮಾತ್ರವಿದ್ದು ಪೊಟ್ಯಾಶ್ ಲಭ್ಯವಿರುವುದಿಲ್ಲ. ಪೊಟ್ಯಾಶ್ ಅಂಶವು ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ನೀಡಿ ಕಾಳಿನ ತೂಕ ಹೆಚ್ಚಿಸಲು ಅತ್ಯಂತ ಅವಶ್ಯಕವಾಗಿದೆ. ಮಾರುಕಟ್ಟೆಯಲ್ಲಿ ವಿವಿಧ ಶ್ರೇಣಿಯ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಯುಕ್ತ ಬಹಳಷ್ಟು ರಸಗೊಬ್ಬರಗಳು ಲಭ್ಯವಿದ್ದು ಶಿಫಾರಸಿನಂತೆ ವಿವಿಧ ರಸಗೊಬ್ಬರಗಳ ಸಂಯೋಜನೆಯೊಂದಿಗೆ ಬಳಸಬೇಕು ಎಂದು ಸಲಹೆ ನೀಡಿದ್ದಾರೆ. ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯವಾಗಿ ಸಾರಜನಕ ಯುಕ್ತ ಗೊಬ್ಬರಗಳಾದ ಅಮೋನಿಯಂ ಸಲ್ಫೇಟ್, ನೈಟ್ರೇಟ್ ಮತ್ತು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಬಳಸಬಹುದು. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಯೂರಿಯಾ ಪ್ಲಸ್ ಅನ್ನು ಎಲೆಗಳ ಮೇಲೆ ಸಿಂಪಡಣೆ ಕೂಡ ಮಾಡಬಹುದಾಗಿದೆ ಎಂದರು. ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ಜರುಗುವ ತರಬೇತಿಗಳಲ್ಲಿ ಹಾಗೂ ಕಾರ್ಯಾಗಾರಗಳಲ್ಲಿ ರೈತರಿಗೆ ಹಾಗೂ ರಸಗೊಬ್ಬರ ಮಾರಾಟಗಾರರಿಗೆ ಅರಿವು ಮೂಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಯಚೂರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ದೀಪಾ ಕುಲಕರ್ಣಿ ಸೇರಿದಂತೆ ಕೃಷಿ ಇಲಾಖೆ

0: ವಿವಿಧ ಅಧಿಕಾರಿಗಳು ದಿ ರಾಯಚೂರು ಒಕ್ಕಲುತನ ಹುಟ್ಟುವಳಿ ಮಾರಾಟ ಹಾಗೂ ಸಂಸ್ಕರಣಾ ಸಹಕಾರಿ ಸಂಘ ನಿಯಮಿತದ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು.
1: ಪ್ರಧಾನಮಂತ್ರಿ ವಿಕಸಿತ ಭಾರತ ಯೋಜನೆ ಉದ್ಯೋಗವನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ನೀರಜ್ ಕುಮಾರ್
0: 2025 ಆಗಸ್ಟ್ 15 ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆಯು ಭಾರತದಲ್ಲಿ ಖಾಸಗಿ ವಲಯದಲ್ಲಿ ಮೊದಲ ಬಾರಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಉದ್ಯೋಗ ಸೃಷ್ಟಿ ಯೋಜನೆಯಾಗಿದೆ ಎಂದು ರಾಯಚೂರಿನ ಪ್ರಾದೇಶಿಕ ಸಹಾಯಕ ಭವಿಷ್ಯ ನಿಧಿ ಆಯುಕ್ತರಾದ ನೀರಜ್ ಕುಮಾರ್ ಅವರು ಹೇಳಿದರು. ಜೂನ್ 16 ಮಂಗಳವಾರದಂದು ನಗರದ ಇಪಿಎಫ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಯೋಜನೆಯಡಿ 1,00,000 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಯು 2025 ಆಗಸ್ಟ್ 1 2027 ಜುಲೈ 31 ಅವಧಿಯಲ್ಲಿ 3.5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು 2 ವಿಭಾಗಗಳನ್ನು ಒಳಗೊಂಡಿದ್ದು, ಭಾಗ ಎ ಮೊದಲ ಬಾರಿಗೆ ಕೆಲಸ ಮಾಡುವವರ ಮೇಲೆ ಗಮನ ಕೇಂದ್ರೀಕರಿಸಿದರೆ, ಭಾಗ ಬಿ ಉದ್ಯೋಗದಾತರು ಅಥವಾ ನಿಯೋಜಕರ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ ಎಂದರು. ಈ ಮುನ್ನ ಈ ಯೋಜನೆಗೆ ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆ ಎಂದು ಹೆಸರಿಡಲಾಗಿತ್ತು. 2025 ಆಗಸ್ಟ್ 1 ಯೋಜನೆಯ ಹೆಸರನ್ನು ವಿಕಸಿತ ಭಾರತ ಉದ್ಯೋಗ ಯೋಜನೆ ಎಂಬ ಹೆಸರನ್ನು ನೀಡಲಾಗಿದ್ದು, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಈ ಯೋಜನೆಯನ್ನು ಘೋಷಿಸಿದರು ಎಂದರು. ಯೋಜನೆಯಡಿಯಲ್ಲಿ ಖಾಸಗಿ ವಲಯದಲ್ಲಿ ತಮ್ಮ ಮೊದಲ ಉದ್ಯೋಗವನ್ನು ಪಡೆಯುವ ಯುವ ಉದ್ಯೋಗಿಗಳು 15,000 ರೂಪಾಯಿಗಳ ಪ್ರೋತ್ಸಾಹವನ್ನು ಪಡೆಯುತ್ತಾರೆ. ಅದನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ಈ ಪ್ರೋತ್ಸಾಹಕವನ್ನು 2 ಕಂತುಗಳಲ್ಲಿ ವಿತರಿಸಲಾಗುತ್ತದೆ. ಮೊದಲನೆಯದು 6 ಉದ್ಯೋಗವನ್ನು ಪೂರ್ಣಗೊಳಿಸಿದ ನಂತರ ಮತ್ತು ಎರಡನೆಯದು 12 ಪೂರ್ಣಗೊಳಿಸಿದ ನಂತರ ನೀಡಲಾಗುತ್ತದೆ ಎಂದರು. ಹೆಚ್ಚಿನ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಲು, ಕಂಪನಿಗಳನ್ನು ಪ್ರೋತ್ಸಾಹಿಸಲು ಸರ್ಕಾರವು 2 ಅವಧಿಗೆ ಪ್ರತಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿ ಪ್ರೋತ್ಸಾಹವನ್ನು ನೀಡುತ್ತದೆ. ಭಾರತವನ್ನು ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಗುರಿಯೊಂದಿಗೆ ಈ ವಲಯದ ಕಂಪನಿಗಳು ಹೆಚ್ಚುವರಿ 2 3 ಮತ್ತು 4 ವರ್ಷದ ಉದ್ಯೋಗ ಪ್ರೋತ್ಸಾಹವನ್ನು ಪಡೆಯುತ್ತವೆ ಎಂದರು. ಅರ್ಹತಾ ಮಾನದಂಡಗಳು: ಈ ಯೋಜನೆಯು ನೌಕರರ ಭವಿಷ್ಯ ನಿಧಿ ಸಂಘಟನೆಯಲ್ಲಿ ನೋಂದಾಯಿಸಿಕೊಂಡಿರುವ, ಮೊದಲ ಬಾರಿಗೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಮತ್ತು ಮಾಸಿಕ 1,00,000 ರೂಪಾಯಿ ವರೆಗೆ ಸಂಬಳ ಹೊಂದಿರುವ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡಿದೆ. ಉದ್ಯೋಗ ಸೃಷ್ಟಿಯನ್ನು ಮತ್ತಷ್ಟು ಉತ್ತೇಜಿಸಲು ಸುಸ್ಥಿರ ಉದ್ಯೋಗವನ್ನು ಸೃಷ್ಟಿಸುವ ಕಂಪನಿಗಳಿಗೆ ಆರ್ಥಿಕ ಪ್ರೋತ್ಸಾಹಕಗಳನ್ನು ನೀಡಲಾಗುತ್ತದೆ ಎಂದರು. ಉದ್ಯೋಗಿಯು 1 ಆಗಸ್ಟ್ 2025 31 ಜುಲೈ 2025 ನಡುವೆ ನೌಕರರ ಭವಿಷ್ಯ ನಿಧಿಗೆ ಸೇರಬೇಕು. ಆಗಸ್ಟ್ 1, 2025 ಮೊದಲು ಅವರು ನೌಕರರ ಭವಿಷ್ಯ ನಿಧಿ ಸಂಘಟನೆಯ ಸದಸ್ಯರಾಗಿರಬಾರದು. ಆಗಸ್ಟ್ 2025 ಅಥವಾ ನಂತರ ಭವಿಷ್ಯ ನಿಧಿಯ ಕೊಡುಗೆಯನ್ನು ಪಡೆಯಬೇಕು. ಮಾಸಿಕ ಒಟ್ಟು ವೇತನವು ತಿಂಗಳಿಗೆ 1,00,000 ರೂಪಾಯಿಗಿಂತ ಕಡಿಮೆ ಇರಬೇಕು ಎಂದರು. ಜೂನ್ 19 ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನವದೆಹಲಿಯ ವಿಜ್ಞಾನ ಭವನದಿಂದ ಈ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದು, ದೇಶದ 200 ಸ್ಥಳಗಳಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರ ಇರಲಿದೆ. ಅಂದು ಈ ಕಾರ್ಯಕ್ರಮ ರಾಯಚೂರು ನಗರದ ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರವಿದ್ದು, ಇದರಲ್ಲಿ ಜನಪ್ರತಿನಿಧಿಗಳು ಹಾಗೂ ಈ ಯೋಜನೆಯ ಫಲಾನುಭವಿಗಳು ಸೇರಿದಂತೆ ಇತರರು ಭಾಗಿಯಾಗಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ಸಹಾಯಕ ಭವಿಷ್ಯ ನಿಧಿ ಕಚೇರಿಯ ಲೆಕ್ಕಾಧಿಕಾರಿ ಪಿ ರಾಘವೇಂದ್ರ, ಶರಣಬಸವ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಜಿ ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್,
2: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242
1: 8700014242.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
2: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
1: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
2: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
3: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
2: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
3: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
2: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
3: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
2: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
3: ಡಿಟಿಎಚ್ ಪ್ರಸಾರ ಸೇವೆ,
2: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
4: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ.

0: 7 ಗಂಟೆ 7:34 ವಾಣಿಜ್ಯ ಪ್ರಕಟಣೆ, 7:45 ಕನ್ನಡದಲ್ಲಿ ವಾರ್ತಾ ಪ್ರಸಾರ
1: ಜಾಹೀರಾತು, ನಂತರ 7:35 ವಾರ್ತೆಗಳನ್ನು ಕೇಳುವಿರಿ.
2: ಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಡಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿ ಅವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಖ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟ್ರಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಖ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕುಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ಧಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟ್ರಪತಿಗಳು ಯುದ್ಧ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟ್ರಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು PMVBRY ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹ ಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹ ಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹ ಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ ನಡೆಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನೂ ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ

0: ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ ಅರ್ಧದಷ್ಟು ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು, ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026 ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026 ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26 ರಬಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026 ಬೇಸಿಗೆಯಲ್ಲಿ 2,115 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ FIH ಉಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸುರೆಂಗ್ ಮತ್ತೊಂದು ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪ್ಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನು ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಕ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನು ಮುನ್ನಡೆಸಿದರು. ಉರುಪೆ ನಾಯಕಿ ಮ್ಯಾನ್ಯುಯೆಲಾ ವಿಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನು ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್, ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಜೀವನ ಚೈತ್ರ ಚಿತ್ರದ ಗೀತೆಗೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಸಂಗಡಿಗರು. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ಸಾಹಿತ್ಯ ದೊರೆ ಭಗವಾನ್.
7: ಕ್ಯಾನ್ಸರ್ ಎಂಬ

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಈಗ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಲಕ್ಷ್ಮಿ ಅವರ ಸ್ವರಗಳಲ್ಲಿ ಹನಿ ಹನಿ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಚಿನ್ನ, ಸಾಹಿತ್ಯ ರಾಮನಾರಾಯಣ್.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ಕನಸುಗಾರ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಗಾಯಕಿ ಚಿತ್ರಾ.

ಜಗಕ್ಕೆ ಹೊರಗಾಗಿ ಅರಿವಠಾವಿಲ್ಲ. ರಚನೆ ಶಿವಲೆಂಕ ಮಂಚಣ್ಣ. ರಾಗ ಮಾಯಾಮಾಳವ ಗೌಳ. ಚತುರಶ್ರ ಏಕತಾಳ. ಹಾಡಿರುವವರು ಅನುರಾಧ ಪ್ರಸನ್ನ. ಸಂಗೀತ ನಿರ್ದೇಶನ HN ಮೀರಾ.

ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ. ರಚನೆ ವೈದ್ಯ ಸಂಗಣ್ಣ, ರಾಗ ಆಹಿರ್ ಭೈರವ್, ಏಕತಾಳ, ಹಾಡಿರುವವರು ರೂಪಾ ಮತ್ತು ದೀಪ, ಸಂಗೀತ ನಿರ್ದೇಶನ HN ಮೀರಾ.

ಊರಳಗಣ ಅರಳೆಯ ಮರದಲ್ಲಿ ರಚನೆ ವಚನ ಭಂಡಾರಿ ಶಾಂತರಸ ರಾಗ ಭೌಳಿ ಮಿಶ್ರ ಛಾಪುತಾಳ ಹಾಡಿರುವವರು ಕೃಪಾ ಮತ್ತು ಮಹಿಮಾ ಸಂಗೀತ ನಿರ್ದೇಶನ ಹೆಚ್ ಎನ್ ಮೀರಾ

ದೇವ ದೇವ ಮಹಾಪ್ರಸಾದ ರಚನೆ ಸಂಗಮೇಶ್ವರದ ಅಪ್ಪಣ್ಣ, ರಾಗ ಸಿಂಧು ಭೈರವಿ, ಚತುರಶ್ರ ಏಕತಾಳ, ಹಾಡಿರುವವರು ಹಾಗೂ ಸಂಗೀತ ನಿರ್ದೇಶನ HN ಮೀರಾ.

ನಾದಗುರುವಾದಲ್ಲಿ ಬಿಂದುಲಿಂಗವಾದಲ್ಲಿ ರಚನೆ ವಚನ ಭಂಡಾರಿ ಶಾಂತರಸ ರಾಗ ರೇವತಿ ಏಕತಾಳ ಹಾಡಿರುವವರು ಎನ್ ಆರತಿ ಸಂಗೀತ ನಿರ್ದೇಶನ ಹೆಚ್ ಎನ್ ಮೀರಾ

ಮಣ್ಣು ಬೆಂದು ಮಡಕೆಯಾಗಿ ಒಡೆದಡೆ ಮುನ್ನಿನಂತಾದುದಿಲ್ಲ. ರಚನೆ ಮೆರೆಮಿಂಡಯ್ಯ, ರಾಗ ಕಾನಡ, ತ್ರಿಶ್ರ ಏಕತಾಳ, ಹಾಡಿರುವವರು ರೂಪಾ ಮತ್ತು ದೀಪ, ಸಂಗೀತ ನಿರ್ದೇಶನ ಹೆಚ್ ಎನ್ ಮೀರಾ.

ಉದಕದ ಕೈಯ ಕರಗದಲ್ಲಿ ಬೆಂಕಿಯ ಸುಜಲವ ತುಂಬಿ. ರಚನೆ ಸಗರದ ಬೊಮ್ಮಣ್ಣ, ರಾಗ ಚಾರುಕೇಶಿ, ಚತುರಶ್ರ ಏಕತಾಳ, ಹಾಡಿರುವವರು ನೀಲಾ ರಾಮಾನುಜಂ, ಸಂಗೀತ ನಿರ್ದೇಶನ ಹೆಚ್ ಎನ್ ಮೀರಾ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
5: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
4: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
5: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
6: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
5: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
6: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
5: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
6: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
5: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
6: ಡಿಟಿಎಚ್ ಪ್ರಸಾರ ಸೇವೆ,
5: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ.
7: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05 ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ಶಿವಣ್ಣ ಎನ್ ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ ಕೆ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
2: ಜೈ ಹಿಂದ್.
1: ಸುಬೇದಾರ್ ಶಿವಣ್ಣ ಅವರೇ, ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೀರಿಯಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
2: ಸೇಮ್ ಪಾಸಿಂಗ್ ಪೀರಿಯಡ್ ಸೇಮ್ ಅದ. ಆದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೀರಿಯಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತ ಇರ್ತದೆ, ಸುಮಾರು ಅಲ್ಲಿ 200-250 ಜನ ಇರ್ತೀವಿ. ಒಂದು ಕಂಪನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೇ ಇದೆ ಅದಕ್ಕೆ. ಅದಕ್ಕೊಬ್ರು ಆಫೀಸರ್ ಸ್ಪೋರ್ಟ್ಸ್ ಆಫೀಸರ್ ಇದಾರೆ, ಅದಕ್ಕೆ ಸ್ಪೋರ್ಟ್ JCOs ಇರ್ತಾರೆ, ಸ್ಪೋರ್ಟ್ಸ್ ಅವಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ.
1: ಬೆಂಗಳೂರಲ್ಲಿ
2: ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ,
1: ಬೇರೆ ಬೇರೆ ಕ್ರೀಡೆಗಳು,
2: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನ
1: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ,
2: ಇಡೀ ರಾಷ್ಟ್ರದಿಂದ ಆಯ್ಕೆ ಬಂದಿರ್ತಾರೆ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟರ್ ನಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ, ರಿಕ್ರೂಟ್ಮೆಂಟ್. ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಅವ್ರ ಮಕ್ಕಳಿಗೆ, ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ ಗೆ ಅಂತಾನೆ ಎವ್ರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ, ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ ನಡೀತಾರೆ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೆಸರ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ, ಅವ್ರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ ಗೆ ಕಳಿಸ್ತಾರೆ.
1: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರಾ ಇಲ್ಲಿ ತರಬೇತಿ ಪಡೆದವರು ಕರ್ನಾಟಕದ ಹೊರಗೆ?
2: ಇದನ್ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಅಂತ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ 6-6 ಇರ್ತೀವಿ. 6 ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದು 3-5 ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ 6-6 ಅಲ್ಲೇ ಕ್ಯಾಂಪ್ ಇರೋದು, ಹೈದರಾಬಾದ್, ಸಿಕಂದ್ರಾಬಾದ್ AOC ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ 2 ಇದ್ದೆ, ಬಿಹಾರ್ ಅಲ್ಲಿ 3 ಇದ್ದೆ, ಡೆಲ್ಲಿನಲ್ಲಿ 2 ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಬರ್ಬೇಕಾಗ್ತದೆ. MRC ಊಟಿನಲ್ಲಿ ಇದ್ದೆ 2 ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ. ಬಟ್ ಏನಂದ್ರೆ ನನಗೆ ಸ್ಪೋರ್ಟ್ಸ್ ಇರೋದ್ರಿಂದ ಯುದ್ಧ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಷ್ಟೇ. ನಾನು 98 ಬರ್ತಿ ಆಗಿರೋದ್ರಿಂದ ಕಾರ್ಗಿಲ್ ಒಂದು ಅವಕಾಶ ಸಿಕ್ತು. ಕಾರ್ಗಿಲ್ ನಲ್ಲಿ ಆ ಸಮಯದಲ್ಲಿ ಎಕ್ಸಸೈಸ್ ಅಂತ ನಾ ಮಾಡಿದ್ವಿ. ಆ ಎಕ್ಸಸೈಸ್ ಮಾಡಕಂತ ಕಾರ್ಗಿಲ್ ಯುದ್ಧ ನಡ್ಬೇಕಂದ್ರೆ ಬೆಳಿಗ್ಗೆ ನಮ್ಗೆಲ್ಲರಿಗೂ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಅವಾಗ, ಯಾವ ಸ್ಪೋರ್ಟ್ಸ್ ಮೇನು ಇಲ್ಲ. ನಮ್ಮಲ್ಲಿ ಮೊದಲನೇದೇ ಅಂದ್ರೆ ಒಂದೆರಡು ಚೆನ್ನಾಗಿ ಹೇಳ್ತಾರೆ ನಮ್ಮಲ್ಲಿ, ಪೆಹ್ಲೆ ಫೌಜಿ ಬಾದ್ಮೇ ಸ್ಪೋರ್ಟ್ಸ್ ಮ್ಯಾನ್ ಅಂತ.
1: ಎಲ್ಲರೂ ಮೊದಲೇ ಸೈನಿಕ,
2: ಸೈನಿಕ
1: ಆನಂತರ ನೀವು
2: ಆಟಗಾರ ಅಂತ ಅಂದ್ರೆ ಅದೊಂದು ಇರುತ್ತೆ. ಅದಕ್ಕೆ ನಮಗೆ ಏನೇ ಆದ್ರೂ ಫಸ್ಟ್ ನಮ್ಗೆ ಪ್ರಿಫರೆನ್ಸ್ ಸೈನಿಕ. ಆದ್ರಿಂದ ಎಲ್ಲಾ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಆರ್ಡರ್ ಆಗ್ತದೆ. ಎಲ್ಲರೂ ಬಂದು ನಾವು ಸ್ಪೋರ್ಟ್ಸ್ ಮ್ಯಾನ್ಸ್ ಎಷ್ಟು ಜನ ಇನ್ನುಳಿದ್ದೀವಿ, ಎಲ್ಲರೂ ಕೂಡ ಯೂನಿಫಾರ್ಮು ನಮ್ ರೈಫಲ್ಸ್ ಎಲ್ಲ ನಮ್ಗೆ ಕೊಡ್ತಾರೆ.
1: ಈಗ ನೀವು ತರಬೇತಿ ಆಗಿರುತ್ತಲ್ಲ, ನಿಮ್ಗೆ ಈ ಕ್ರೀಡೆಯ ತರಬೇತಿಯ ಮುಗಿತಲ್ಲ ಒಂದ್ ವರ್ಷ, ಅವಾಗ ನಿಮ್ಗೆ ನಿಮ್ ಪರ್ಸನಲ್ ರೈಫಲ್ ಎಲ್ಲ ಕೊಡ್ತಾರ? ಆತರ
2: ನಮ್ದೇ ಆದ ಒಂದ್ ಇದಿರುತ್ತೆ ಮೇಡಮ್, ಕೋತ್ ಅಂತ ಇರ್ತದ ನಮ್ಮಲ್ಲಿ. ಅದಕ್ಕೆ ನಮ್ಗೆ ಪ್ರತಿ 3 ನಮ್ಗೆ ಫೈರಿಂಗ್ ಇದು
1: ಪ್ರಾಕ್ಟೀಸ್
2: ಇರುತ್ತೆ. ಆಮೇಲೆ ಅದಕ್ಕೆ ಅದು ವರ್ಕಿಂಗ್ ಕೂಡ ಇರ್ತದಲ್ಲ, ನಾವೇ ಮಾಡ್ಕೊಳೋದು.
1: ಅಂದ್ರೆ ನೀವು ಕ್ರೀಡೆಯಿಂದ ಆಯ್ಕೆ ಆದ್ರೂ ಕೂಡ ನೀವು ಸೈನಿಕರಿಗೆ ಏನ್ ತರಬೇತಿ ಆಗುತ್ತೋ ಅದು ಅಲ್ಪ ಪ್ರಮಾಣದಲ್ಲಿ ನಿಮ್ಗೂ
2: ಕೊಟ್ಟೆ. ನಾವು ಸ್ಪೋರ್ಟ್ಸ್ ಮ್ಯಾನ್ ಅಡಿಷನಲ್ ಅಷ್ಟೇ ಅಲ್ಲಿ, ಪ್ರತಿಯೊಂದು ನಾವು ಸೈನಿಕರು ಏನ್ ಮಾಡ್ತಾರೆ
1: ಅಷ್ಟನ್ನು
2: ಅದನ್ನ ನಾವು ಪ್ರತಿ ಇದಕ್ಕೂ ನಾವು ಮಾಡೇ ಮಾಡ್ತೀವಿ. ಅದು ಕ್ವಾರ್ಟರ್

0: ಫೈರಿಂಗ್ ಅಂದ್ರೆ ನಾವು ಹೋಗ್ಲೇಬೇಕಾಗ್ತದೆ. ಯಾರು ಆರ್ಮಿ ವಿಷಯದಲ್ಲಿ ಸೈನಿಕನ ಏನಿದೆ ಅದು ಅದು ಕಂಪಲ್ಸರಿ. ಏನಂತ ಅಂದ್ರೆ ನಮ್ಗೆ ಇವಾಗ ಆಫೀಸ್ ಸ್ಟಾಫ್ ಪಾಸಿಂಗ್ ಆದ್ಮೇಲೆ ಒಬ್ಬ ಆಫೀಸ್ ಕ್ಲರ್ಕ್ ಆ ಕ್ಲರ್ಕ್ ಡ್ಯೂಟಿ ಮಾಡ್ತಿರ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಫಿಸಿಕಲ್ ಗೆ ರಿಕವರಿ ಆಗ್ಬೇಕು,
1: ಫಿಟ್ನೆಸ್
0: ಫಿಟ್ನೆಸ್ ಮಾಡ್ಕೋಬೇಕು, ನಾವ್ ಅದನ್ನ ಮಾಡ್ತೀವಿ.
1: ಈಗ ಪ್ರಾಕ್ಟೀಸ್ ಮಾಡೋದೇ ನಿಮ್ ಡ್ಯೂಟಿ
0: ಡ್ಯೂಟಿ ಹೌದು ಅದು ಇರ್ತದೆ. ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಟ್ರೇಡ್ ಇರ್ತದಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದು ನಾವು ಕಂಟಿನ್ಯೂ ಸೈನಿಕ ಏನಿದೆ ಅವರ ರೋಲ್ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೋದ ಸುಮಾರು ಜನ ನಾನು ಹೋದ್ಮೇಲೆ ಎಂಟೈರ್ ಟೀಮ್ ಒಂದ್ಸರಿ ನಾವು ಆರ್ಮಿ ಚಾಂಪಿಯನ್ಶಿಪ್ ಅಲ್ಲಿ ಲಾಸ್ಟ್ ಪೊಸಿಷನ್ ಬರ್ತೀವಿ. ನನ್ನ ಮುಂದೆ ಎಷ್ಟು ಜನ ಸೀನಿಯರ್ಸ್ ಇದ್ರು ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ರು ಇಮಿಡಿಯೇಟ್ ಆಗಿ. ಆಫೀಸರ್ ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ ಅನ್ಬಿಟ್ಟು ಎಲ್ಲರನ್ನು, ನಾನು ಹೊಸಬ ಅಲ್ವಾ, ಎಲ್ಲಾರು ಸೀನಿಯರ್ಸ್ ಇದ್ರಲ್ಲ ಎಲ್ಲಾರು ಟ್ರಾನ್ಸ್ಫರ್ ಮಾಡ್ಬಿಟ್ರು. ನೆಕ್ಸ್ಟ್ ಟೀಮ್ಗೆ ನಾನೇ ಸೀನಿಯರ್ ಆಗ್ಬಿಟ್ಟೆ ಮೇಡಮ್. ಟೀಮ್ಗೆ ಸೀನಿಯರ್ ಅದೇ, ಇಡೀ ಬ್ಯಾರಕ್ಗೆ ನಾನೇ ಸೀನಿಯರ್, ಅವಲ್ದಾರ ಅಲ್ಲ ನಾನೇ ಸೀನಿಯರ್ ಅದೇ. ತುಂಬಾ ಒಂದು ಅನುಭವಗಳು ಮತ್ತೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ತುಂಬಾ ಬೇಗ ಆಯ್ತು.
1: ಹೀಗೆ ನೀವು ಬೆಂಗಳೂರಿಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೀವೇ ಹೇಳಿದಾಗೆ 1 ವರ್ಷದಿಂದ 6 ತಿಂಗಳು, 5 ವರ್ಷ, 3 ವರ್ಷ, ಈ ತರ ಬೇರೆ ಬೇರೆ ಕಡೆ ನಿಮ್ಮ ಕೆಲಸಗಳೇನಿದೆ ಅದನ್ನ ನಿಭಾಯಿಸ್ತಾ ಬಂದ್ರಿ. ಇಲ್ಲೆಲ್ಲ ಹೋದಾಗ ಅಲ್ಲಿ ಕಬಡ್ಡಿ ಟ್ರೈನಿಂಗು ಕೊಡ್ತಾ ಇದ್ರ ಹೇಗೆ?
0: ಹೌದು, ನಾನು 2007 ವರೆಗೂ ನಾನು ಆಡ್ತಿದ್ದೆ, ಆಮೇಲೆ ಇಂಜುರ್ಡ್ ಆಗ್ತಾ ನನಗೆ
1: ಕಬಡ್ಡಿಯಲ್ಲಿ ಆಡುವಾಗ ಬಿದ್ದು
0: ಈ ಕೈ ಬಂದಿರೋ ಡಿಸ್ಲೊಕೇಶನ್ ಆಗ್ಬಿಡುತ್ತೆ. ಆಮೇಲೆ ಅವಾಗ ಪರ್ಫಾರ್ಮೆನ್ಸ್ ಡೌನ್ ಆಗ್ತದೆ. ಅದಕ್ಕೆ ಅವಾಗ ನಾನು ತರಬೇತುದಾರನಾಗ್ತೀನಿ, ಸೀನಿಯರ್ ನಾನೇ ಆಗೋದ್ರಿಂದ 2007 ಆದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನಾನು ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತೀನಿ. ಇಲ್ಲೇ ಜಿಲ್ಲೆಗೂ ನಾನು ಆರ್ಮಿ ಕೋಚ್ ಕೂಡ, ಆರ್ಮಿ ಟೀಮ್ ಕೋಚ್ ಕೂಡ ಆಗಿದ್ದೆ. ನಮ್ಮಲ್ಲಿ ಕಮಾಂಡ್ ಏರಿಯಾ ಆ ತರ ಇರುತ್ತೆ, ಅದಕ್ಕೂ ನಾನು ಕೋಚ್ ಆಗಿದ್ದೆ. ಸಿಕಂದ್ರಾಬಾದ್ ಹೋದ್ರು ನಾನೇ ಕೋಚು, ಬೇರೆ 5ಕ್ಕೆ ಹೋದ್ರು ನಾನೇ ಕೋಚು. ಅಲ್ಲಿ ತರಬೇತನಾಗಿ ಸುಮಾರು ಕಾರ್ಯನಿರ್ವಹಿಸ್ತಿದ್ದೆ. ತಿರುಪುಗಾರನಾಗೂ ಮಾಡಿದೆ, ಬಟ್ ತರಬೇತನಾಗಿ ಸುಮಾರು ವರ್ಷ ನಾನು ಮಾಡಿದೆ.
1: ಹೀಗೆ ಮತ್ತೆ ಬೆಂಗಳೂರಿಗೆ ಯಾವಾಗ ಹಿಂತಿರುಗಿ ಬಂದ್ರಿ?
0: 2011 ಮತ್ತೆ ನಾನು ಬೆಂಗಳೂರಿಗೆ ಇಲ್ಲೇ ಬರ್ತೀನಿ, ಎಸಿ ಬೆಂಗಳೂರಿಗೆ ಬರ್ತೀನಿ. ಅಲ್ಲಿ ಸೌತ್ ಇರ್ತದೆ, ಮುಂಚೆ ಸೌತ್ ಅಲ್ಲಿದೆ, ಆಮೇಲೆ ನಾರ್ತ್ ಬರ್ತೀನಿ. ಅಲ್ಲಿ ಬಂದ ಮೇಲೆ ನಾನು ಅಂತಾರಾಷ್ಟ್ರೀಯ ಲೆವೆಲ್ಗೆ ನಾನು ತೀರ್ಪುಗಾರನಾಗಿ ಪಾದಾರ್ಪಣೆ ಮಾಡ್ತೀನಿ, AKFI ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ ಮೊದಲನೇದಾಗಿ ಸೌತ್ ಏಷ್ಯನ್ ಗೇಮ್ಗೆ ತೀರ್ಪುಗಾರನಾಗಿ ಗೋಟಿಲಿ ಸೌತ್ ಏಷ್ಯನ್ ಗೇಮ್ಗೆ ಹೋಗ್ತೀನಿ.
1: ಈಗ ನೀವು ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಹೇಳಿದ್ರಲ್ಲ, ಭಾರತದಲ್ಲಿ ಇರುವಾಗ ಸೈನ್ಯವನ್ನ ಪ್ರತಿನಿಧಿಸಿ ಅಲ್ಲಿ ನೀವು ತೀರ್ಪುಗಾರರಾಗಬಹುದು ಅಥವಾ ತರಬೇತುದಾರರಾಗಬಹುದು ಅಥವಾ ಆಟಗಾರರು ಆಗಬಹುದು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಭಾರತೀಯ ಸೇನೆಯಿಂದ ಹೋಗ್ತೀರಾ ಅಥವಾ ಹೇಗೆ?
0: ನಾನು ರಾಷ್ಟ್ರೀಯ ತಂಡಕ್ಕೆ ಹೋಗ್ಬೇಕಂದ್ರೂ ನಾವು ಸೇನೆ ಪರ್ಮಿಷನ್ ಬೇಕಾಗ್ತದೆ. ಆರ್ಮಿ ಇಟ್ಕೊಟ್ರು ಪರ್ಮಿಷನ್ ದ ನಾವು ಒಂದ್ ಎಲ್ಲೂ ಆಚೆನೆ ಹೋಗ್ಬರಲ್ಲ. ಅದರಿಂದ ನಮ್ ಏನೇ ಇದ್ರು ಸೇನೆನೆ ಪರವಾಗಿ ನಾನು ಹೋಗಿದ್ದು. ಫಸ್ಟ್ ನಾನು ಸುಮಾರು ನ್ಯಾಷನಲ್ಸ್ ಕೂಡ ನಾನು ಸೇನೆ ಪರವಾಗಿನೆ ರಾಷ್ಟ್ರೀಯ ತಂಡಕ್ಕೆ ಹೋಗಿರ್ತೀನಿ. ಸುಮಾರು ರಾಷ್ಟ್ರೀಯ ತೀರ್ಪುಗಾರನಾಗೂ ಕೂಡ ಭಾರತೀಯ ಸೇನೆ ಕಡೆಯಿಂದನೇ ಸುಮಾರು 20 ರಾಷ್ಟ್ರೀಯ ಪಂದ್ಯಾವಳಿಗೆ ನಾನು ತೀರ್ಪುಗಾರನಾಗಿ ಭಾರತೀಯ ಸೇನೆ ಪರವಾಗಿ ಹೋಗಿದ್ದೀನಿ. ಅದಾದ್ಮೇಲೆ ನಾನು ಒಂದು ಗುವಾಹಟಿಲಿ ನಮ್ಮ ರಾಷ್ಟ್ರದಲ್ಲೇ ಸೌತ್ ಏಷ್ಯನ್ ಗೇಮ್ ಆಗ್ತದೆ ಫಸ್ಟ್. ಸೆಕೆಂಡ್ ಬಂದು ಏಷ್ಯನ್ ಗೇಮ್ 2018 ಅಲ್ಲಿ ಇಂಡೋನೇಷ್ಯಾ ಜಕಾರ್ತದಲ್ಲಿ ಆಗುತ್ತೆ. ಅಲ್ಲಿಗೆ ನಾನು ಸೇನೆಯ ಪರವಾಗಿನೇ ನಾನು ಭಾರತವನ್ನು ಪ್ರತಿನಿಧಿಸ್ತೀನಿ. ಅಲ್ಲಿ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸಿ ಅದೊಂದು ದೊಡ್ಡ ಸಾಧನೆ ನಂದು. ಏಷ್ಯನ್ ಗೇಮ್ ಅನ್ನೋದು ಕರ್ನಾಟಕದಲ್ಲೇ ಹಾಗೂ ಭಾರತೀಯ ಸೇನೆಯಲ್ಲೇನೆ, ಅದು ಕೂಡ ನಾನು ಅಪಾಯಿಂಟ್ ಆಗಿತ್ತು ಭಾರತೀಯ ಸೇನೆಯಲ್ಲೇ ಮೊದಲ ವ್ಯಕ್ತಿ. ನನ್ನ ತೀರ್ಪುಗಾರನಾಗಿ ಕಬಡ್ಡಿನಲ್ಲಿ ಭಾರತೀಯ ಸೇನೆಯಲ್ಲಿ 3 ಸೇನೆ ಇದೆಯಲ್ಲ, ಆರ್ಮಿ ನೇವಿ ಏರ್ ಫೋರ್ಸ್, ಮೊಟ್ಟ ಮೊದಲಿಗ ಸೈನಿಕ ಅಂತ ಹೇಳ್ಬೋದು, ಮೊಟ್ಟ ಮೊದಲಿಗ ಕನ್ನಡಿಗ ಅಂತ ಹೇಳ್ಬೋದು. ಅದು ನನ್ನ ಹೆಮ್ಮೆ ಇದೆ.
1: ತುಂಬಾ ಸಂತೋಷ ಅಂದ್ರೆ ನೀವು ಭಾರತವನ್ನ ಕರ್ನಾಟಕದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಸಿದ್ದೀರಾ.
0: ಹೌದು ಮ್ಯಾಮ್,
1: ತುಂಬಾ ಸಂತೋಷ. ನೀವು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ನೀವು ಇದ್ದಿದ್ದು ಒಂದು ಅವಕಾಶ ನಿಮ್ಗೆ ಅಂತ, ಮತ್ತೆ ಅದನ್ನು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ಅವಾಗ ಕ್ರೀಡೆಯ ಯಾವ ಚಟುವಟಿಕೆಯೂ ಇರಲ್ಲ, ಅಲ್ಲಿ ನೀವು ಟ್ರೈನಿಂಗ್ ಮಾಡೋ ಹಾಗಿಲ್ಲ ಅಥವಾ ಆಡೋ ಹಾಗಿಲ್ಲ ಅಥವಾ ತರಬೇತಿನೂ ಮಾಡೋ ಹಾಗಿಲ್ಲ, ಅವಾಗ ನಿಮ್ ಕೆಲಸ ಏನಿರುತ್ತೆ?
0: ಸುಮಾರು ಆ ಟೈಮ್ ಅಲ್ಲಿ ಎಲ್ಲ ಒಂದು ಬೆಟ್ಟಗಳ ಮೇಲ್ಗಡೆ ಎರಡು ಕೂತ್ಕೊಂಡಿರ್ತಿದ್ರು ಪಾಕಿಸ್ತಾನಿ ಸೋಲ್ಜರ್ಸ್ ಎಲ್ಲ. ಯಾವುದೇ ಒಂದು ಯುದ್ಧ ಒಂದು ಡಿಕ್ಲೇರ್ ಆದಾಗ ಎಲ್ಲರೂ ಅಲರ್ಟ್ ಆಗಿರ್ಬೇಕು, ಪ್ರತಿಯೊಬ್ಬ ಸೋಲ್ಜರ್ನು. ನಮ್ಗೆ ಆ ಪ್ಲೇಸ್ ಹೋಗ್ಲಿ ಬಿಡ್ಲಿ, ನಮ್ಮ ಇಲ್ಲಿ ದಿನನಿತ್ಯದ ಅಲರ್ಟ್ನೆಸ್ ಇರ್ತದಲ್ಲ. ಬೆಳಿಗ್ಗೆ ನಮ್ಗೆ ಮಾಮೂಲಿ 5 ಗಂಟೆಗೆ ಎಲ್ಲ ಸ್ಥಗಿತ ಆದ್ಮೇಲೆ ನಮ್ಗೆ ಎಕ್ಸಸೈಸ್ ಹೆಂಗೆ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ಯಾರನ್ನು ಅವಾಗ ಮನೆಗೂ ಸಹ ಯಾರನ್ನು ಬಿಡ್ತಿರ್ಲಿಲ್ಲ, ಓನ್ಲಿ ಕ್ಯಾಂಪಸ್ ಒಳಗಡೆನೆ ಇರ್ಬೇಕು. ಹತ್ಯಾರ್ ಅಂತ ನಾವು ಯಾವಾಗ ಭಾಷೆ ನಮ್ಮಲ್ಲಿ ರೈಫಲ್ನ
1: ಹತ್ಯಾರ್
0: ಹತ್ಯಾರ್. ಅದಕ್ಕೆ ನಮ್ಗೆ ಕೋತಲ್ಲಿ ನಮ್ಗೆ ಬೆಳಿಗ್ಗೆ 4 ಗಂಟೆಗೆ ಹೋದ್ರೆ ಸಿಗೋದು, ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು, ಹತ್ಯಾರ್ ತಗೊಳ್ಳೋದು, ಫಾಲಿನಲ್ಲಿ ನಿಂತ್ಕೊಳ್ಳೋದು, ಹತ್ಯಾರ್ ಜೊತೆಗೆ ಪಿಟ್ಟು ಪೋಸಸ್ ಏನೇನು ಐತೆಲ್ಲ ಹಾಕೊಳ್ಳೋದು, ಫಾಲಿನಲ್ಲಿ ಅವರೆಲ್ಲ ಕೌಂಟೇಬಲ್ ಇಷ್ಟು ಜನ ಅಂತ ಅದಕ್ಕೆ ಅಂತ ನಮ್ದು ಟ್ರಕ್ ಬರೋದು. ಮೆಸೇಜ್ ಸಿಕ್ಕಿದ್ರೆ ರೆಡಿ ಇರಬೇಕು. ಆ ರೀತಿ ಕರೆಕ್ಟ್ ಆಗಿ 6 ಗಂಟೆಗೆ ನಾವು ಅಲ್ಲಿ ಟ್ರಕ್ಗಳು ಬರೋದು, ಆಫೀಸರ್ಸ್ ಬರೋದು, ಎಷ್ಟು ಜನ ಇದೀವಿ ಅಂತ ಇದಾಗೋದು, ರೆಡಿ ಇರಬೇಕು. ಎಲ್ಲ ರೆಡಿ ಆಗಿ ಕುತ್ಕೊಳ್ಳೋದು, ಗಾಡಿ ಇರೋದು, ಪ್ರತಿಯೊಂದು ಎಲ್ಲದೂ ರೆಡಿ ಇರೋದು, ಬೇರೆ ಎಲ್ಲೂ ಮೂವ್ಮೆಂಟ್ ಇಲ್ಲ. ಇದು ಮೇಡಮ್ ಸುಮಾರು ನಾವು ಒಂದು 2-3 ತಿಂಗಳು ಇದೇ ನಮ್ದು ಎಕ್ಸಸೈಸ್.
1: ಪ್ರತಿದಿನ
0: ಇದು ಮುಗಿಯೋವರೆಗೂ ಡೈಲಿ ಕುತ್ಕೊಂಡು
1: ನಿಮ್ಮ ಅವಶ್ಯಕತೆ ಯಾವಾಗ ಬೇಕಾದ್ರೂ
0: ಬರ್ಬೋದು ಬರ್ಬೋದು
1: ಸಿದ್ಧವಾಗಿರ್ಬೇಕು
0: ಅನ್ಬಿಟ್ಟು ಪ್ರತಿದಿನ ರೊಟೀನ್ ಆಗಿ ಕಾರ್ಗಿಲ್ ಕುತ್ಕೊಳ್ಳೋದು, ಮೆಸೇಜ್ ಗೋಸ್ಕರ ವೇಟ್ ಮಾಡೋದು.
1: ಅವಾಗ ಯಾವ ಪ್ರದೇಶದಲ್ಲಿ
0: ಬೆಂಗಳೂರಲ್ಲೇ ಮೇಡಮ್, ಬೆಂಗಳೂರಲ್ಲೇ ಎಸಿ ಎಲ್ಲ ಇದ್ವಿ. ಇಡೀ ಎಲ್ಲಾ ಸ್ಪೋರ್ಟ್ಸ್ ತೆಗಿತ ಮಾಡಿ ಎಲ್ಲರಿಗೂ ಅದೇ ಇರತ್ತ. 3 ತಿಂಗಳು ಸತತವಾಗಿ ನಮ್ಗೆ ಅದನ್ನ ಮಾಡಿದ್ವಿ. ಅದೊಂದು ನೆನಪು ನಮ್ಗೆ, ಕಾರ್ಗಿಲ್ ಅಲ್ಲಿ ನಾವು ರೆಡಿ ಆಗಿ ನಿಂತಿದ್ವಿ ಅನ್ನೋದು ಹೇಳ್ಕೊಂಬೋದು. ಅಟ್ ಲೀಸ್ಟ್ ನಾವು ಇವಾಗ ಕಾರ್ಗಿಲ್ ಟೈಮ್ ನಾವು ಇದಕ್ಕೋಸ್ಕರ ರೆಡಿ ಆಗಿ ನಿಂತಿದ್ವಿ ಅನ್ನೋದು, ಅದು ಒಂಥರ ಹೆಮ್ಮೆನೆ. ಕಾರ್ಗಿಲ್
1: ಅದ್ರ ಮೊದ್ಲೇ ನಿಮ್ಗೆ ಈ ರೈಫಲ್ ನೆಲ್ಲ ಸಾಮಾನ್ಯವಾಗಿ ನೀವು ಬಳಸಲ್ಲ, ನಿಮ್ಗೆ ತರಬೇತಿ ಕೊಟ್ಟಿರ್ತಾರೆ 1 ವರ್ಷದ ತರಬೇತಿಯಲ್ಲಿ, ಆದ್ರೆ ಉಳಿದ ಸೈನಿಕರಂತೆ ನೀವು ಪ್ರತಿನಿತ್ಯ ಅದನ್ನೇನು ಬಳಸಿ ಮಾಡಲ್ಲ. ಈ ಯುದ್ಧದ ಸಂದರ್ಭದಲ್ಲಿ ಹೇಗಿರುತ್ತೆ ನಿಮ್ಗೆ ರೈಫಲ್ನ ನಿಮ್ಗೆ ಕೊಟ್ಟಿರೋದನ್ನ, ಅಥವಾ ಇನ್ ಬೇರೆ ಬೇರೆ ಅಲ್ಲಿ ಅಮ್ಯುನಿಷನ್ಸ್ ಏನಿರುತ್ತೆ, ಬೇರೆ ಬೇರೆ ಯುದ್ಧ ಉಪಕರಣಗಳಿರುತ್ತೆ, ಅದನ್ನೆಲ್ಲ ಹೇಗೆ ಬಳಸೋದು ಅನ್ನೋದಕ್ಕೆ ಆ ಹೊತ್ತಿಗೆ ಏನಾದ್ರು ವಿಶೇಷ ತರಬೇತಿ ನಿಮ್ಗೋಸ್ಕರ ಇರುತ್ತ?
0: ನಮ್ಗೇನಂತ ಅಂದ್ರೆ ಪ್ರತಿಯೊಂದು ಒಂದು ಟ್ರೈನಿಂಗ್ ಜೊತೆಗೇನೆ ಪಾಸಿಂಗ್ ಔಟ್ ಆದ್ಮೇಲೆ ನಮ್ ನಮ್ಗೆ ಕ್ವಾರ್ಟರ್ಲಿಗಳಲ್ಲಿ ನಮ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ ಕಂಪಲ್ಸರಿ, ಯಾವುದೇ ಎಕ್ಸ್ಕ್ಯೂಸ್ ಇಲ್ದಂಗೆ ನಮ್ಗೆ, ನಾವು WT ಅನ್ನೋದು ಒಂದಿರುತ್ತೆ, ರೈಫಲ್ ಇದನ್ನೇ ನಮ್ಗೆ ಅಲ್ಲಿ ಮಾಡೋದು, ಕೋರ್ಸ್ಗಳು ಇರ್ತವೆ, ಅದೆಲ್ಲ ಮಾಡಿದ್ರೆ ಪ್ರಮೋಷನ್ಸ್. ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಎವೆರಿ ಡೇ ಇರ್ತದೆ. ನಾನು ಹೇಳ್ದಲ್ಲ, ಅದ್ರ ಜೊತೆಗೆ ನಾವು ಜೀವನ ಮಾಡಬೇಕು. ನಮ್ದು ಅಡಿಷನಲ್ ಸ್ಪೋರ್ಟ್ಸ್ ಅಷ್ಟೇ. ಟ್ರೈನಿಂಗ್ ಪ್ರೋಗ್ರಾಮ್ ವೀಕ್ಲಿ ಪ್ರೋಗ್ರಾಮ್ ಇರ್ತದೆ, ಮಂತ್ಲಿ ಪ್ರೋಗ್ರಾಮ್ ಇರ್ತದೆ, ಕ್ವಾರ್ಟರ್ಲಿ ಪ್ರೋಗ್ರಾಮ್ ಇರುತ್ತೆ.
1: ಅದರಲ್ಲಿ
0: ರೈಫಲ್ 100% ಇರುತ್ತೆ. ರೈಫಲ್ ಯಾವ್ದೇ ಕಾರಣಕ್ಕೂ ಇದಾಗಲ್ಲ. ಆಮೇಲೆ ರನ್ನಿಂಗ್ 5 ಕಿಲೋಮೀಟರ್ ಓಡ್ಬೇಕು ಮೇಡಮ್, 5 ಕಿಲೋಮೀಟರ್. ಅದು PPT ಕ್ವಾರ್ಟರ್ಲಿ ಇರ್ತದೆ, ಫೇಲ್ ಆಗಂಗಿಲ್ಲ.
1: ಸಮಯ
0: ಫಿಕ್ಸ್ ಮಾಡಿರ್ತಾರೆ, ಅಷ್ಟೊಳ 9 ನಿಮಿಷದಲ್ಲಿ ನಾವು ರೀಚ್ ಆಗ್ಬೇಕು. ನಾರ್ಮಲ್ ಆಗಿ ರನ್ನಿಂಗ್ ಅಂದ್ರೆ ನಾವು ಇದೇ ಆಗಲ್ಲ.
1: ನಿಮ್ಗೆ ಅದು ಕ್ವಾರ್ಟರ್ಲಿ ಆದ್ರೂ ನೀವು ಪ್ರತಿದಿನ ಅಷ್ಟು ರೂಢಿ ಮಾಡ್ಕೊಳ್ಳಬೇಕು.
0: ನನ್ ಕಾಂಪಿಟೇಷನ್ ಹೆಂಗಿತ್ತು ಅಂತಂದ್ರೆ, ನಾನು ಫಸ್ಟ್ ಬರಬೇಕು ಇಲ್ಲ ಸೆಕೆಂಡ್ ಬರಬೇಕು, ಒಟ್ನಲ್ಲಿ ಒಂದು ಫಸ್ಟ್ ಬರಬೇಕು ಪಿಂಡದಲ್ಲಿ. ನಾವು ಸ್ಪೋರ್ಟ್ಸ್ ಮೆನ್, ನಮ್ ಜೊತೆ ಓಡ್ತಿದ್ರೆ ಸ್ಪೋರ್ಟ್ಸ್ ಮೆನ್ಗಳಲ್ಲ, ನಮ್ಮಲ್ಲೇ ಕಾಂಪಿಟೇಷನ್. ಆ ಒಂದು ಹುಮ್ಮಸ್ಸಲ್ಲಿ ನಾವು ಆ ಟ್ರೈನಿಂಗ್ ಪೀರಿಯಡ್, ನನ್ನ ಟ್ರೈನಿಂಗ್ ಅಲ್ಲಿರೋ ಈ ಇನ್ಸ್ಟ್ರಕ್ಟರ್ ನೋಡಿ ಕರೆಕ್ಟ್ ಆಗಿ ಮಾಡ್ತಾನೆ, ನೀವ್ ಮಾಡಲ್ಲ ಅಂತ ಅವ್ರು ನನ್ನ ಎಕ್ಸಾಂಪಲ್ ಕೊಡೋರು. ಹಂಗೆ ಆ ರೀತಿ ನಾನು ತುಂಬಾ ಇಂಟ್ರೆಸ್ಟ್ ಆಗಿ ಅವೆಲ್ಲ ಮಾಡಿದೀನಿ. ಕಲಿಬೇಕಿತ್ತಲ್ಲ ನಮ್ಗೆ, ನನ್ಗೆ ಕಲಿಯೋ ಅನ್ನೋದು ಆಸಕ್ತಿ ಜಾಸ್ತಿ.
1: ಈ ಆಪರೇಷನ್ ವಿಜಯ್ ಮುಗೀತು ಕಾರ್ಗಿಲ್ದು, ಮತ್ತೆ ನಿಮ್ದು ಮೊದಲಿನ ತರದ್ದೇ ಕೆಲಸಗಳು ಶುರು ಆಯ್ತು.
0: ಆಮೇಲೆ ನಮ್ಗೆ ಕ್ರೀಡಾ ಜೀವನದಲ್ಲಿ ಅಚೀವ್ಮೆಂಟ್ ಆಗ್ತಾ ಆಗ್ತಾ, ನಾನು ಈ ಕಡೆ ಕೋಚ್ ಆದ್ಮೇಲೆ ತಿರುಪುಗಾರ ಆದ್ಮೇಲೆ ಯಥೇಚ್ಛವಾಗಿ ನನ್ಗೆ ಅವಕಾಶಗಳು ಸಿಕ್ತು. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮೆನ್ ಆದೆ. ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಈ ತರ ಅವಕಾಶ ಇದೆ, ಉದ್ಯೋಗ ಅವಕಾಶ, ಎಕ್ಸೈಸ್ ಮೆನ್ ಕೋಟಾ ಇದೆ, ನನ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಮುಂಚೆನೆ ಗೊತ್ತಿದ್ರೆ ನಾನು ಇನ್ನೂ ಪ್ಲಾನ್ ಮಾಡ್ಕೊಂತಿದ್ದೆ. ಯಾಕಂದ್ರೆ ಕೆಲವ್ರಿಗೆ ನಾನು ಇತ್ತೀಚಿನ ದಿನಗಳ ಗೊತ್ತು, IAS ಆಗಿದ್ದಾರೆ, KS ಆಗಿದ್ದಾರೆ, ಅದೆಲ್ಲ ನನ್ನ ಕ್ರೀಡೆನಲ್ಲೇ ಮುಳುಗುಟ್ಟಿದೆ ನಾನು ಡೆಡಿಕೇಟ್ ಮಾಡ್ಕೊಂಡು. ಅದಕ್ಕೆ ನನಗೆ ಇದ್ರ ಅದು ಗೊತ್ತಾಗ್ಲಿಲ್ಲ. ನಾನು ಎಲ್ರಿಗೂ ಮಾರ್ಗದರ್ಶನ ಹೇಳ್ತೀನಿ, ನೀವು ಸೇನಲ್ಲಿ ಸಿಕ್ಕರೆ ಯಥೇಚ್ಛ ಆದ ಅವಕಾಶಗಳಿವೆ. ನೀವು ಸೇನೆಗೆ ಸೇರ್ಕೊಂಡು ಆದ್ಮೇಲೆ ನೀವು KS ಓದ್ಬೋದು, IAS ಓದ್ಬೋದು, ಡಿಗ್ರಿನೂ ಮಾಡ್ಬೋದು, ಇಂಜಿನಿಯರ್ ಓದ್ಬೋದು. ಅಲ್ಲೇ ಇಲ್ಲಿ ಎಷ್ಟೋ ಜನಕ್ಕೆ ಹೊರಗಡೆ ಹೆಂಗಿದೆ ಅಂದ್ರೆ, ಇಂಜಿನಿಯರ್ ಓದಕ್ಕೆ ದುಡ್ಡು ಆಗಲ್ಲ, ಮೆಡಿಕಲ್ ಓದಕ್ಕೂ ದುಡ್ಡು ಫೆಸಿಲಿಟೀಸ್ ಇರಲ್ಲ, ಡಿಗ್ರಿ ಮಾಡಕ್ಕೂ ಇರಲ್ಲ. ಆದ್ರೆ ಅಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಪ್ರತಿಯೊಂದು ಸಹ ನೀವು ಅಲ್ಲಿ ಈ ಕಡೆ ದುಡಿಮೆನೂ ಆಗ್ತದೆ, ಈ ಕಡೆ ಅವಕಾಶನ ನೀವು ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರ 100% ಅವಕಾಶಗಳು ಸಿಗುತ್ತೆ. ಅದನ್ನ ನಾನು ನಿಮ್ ಎಲ್ರಿಗೂ ಇಚ್ಛೆ ಪಡ್ತೀನಿ.
1: ನೀವು ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತಾ ನಿಮ್ದು?
0: ಹೌದು ಮೇಡಮ್, ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತು.
1: ಇದುವರೆಗೆ ಒಂದ್ ರೀತಿಯ ಶಿಸ್ತುಬದ್ಧವಾದ ಜೀವನ ಇತ್ತು ನಿಮ್ದು, ನಿಮ್ಗೆ ಬಯಸದೇ ಬಂದಿದ್ದಾದ್ರೂ ಕೂಡ ಬಹಳ ಪ್ರೀತಿಯಿಂದ ಮತ್ತೆ ಬಹಳ ನಿಷ್ಠೆಯಿಂದ ನೀವು 20 ವರ್ಷಗಳ ಸೇವೆಯನ್ನ ನೀವು ಅಲ್ಲಿ ಮಾಡಿದ್ರಿ. ಕೊನೆ ಅನ್ನೋದು ಯಾವತ್ತು ಎಷ್ಟು ಸಂತೋಷ ಕೊಡುತ್ತೋ ಅಷ್ಟೇ ದುಃಖವನ್ನು ಕೊಡುತ್ತೆ. ಅಲ್ಲಿಂದ ಹೊರಗಡೆ ಬರೋಕೆ ನಿರ್ಧಾರ ಮಾಡಿದ್ರಲ್ಲ, ಮನಸ್ಸು ಮಾಡಿದ್ರೆ ಅಲ್ಲೇ ಇರಬಹುದಿತ್ತು.
0: ನಾನು ಇನ್ನು 12 ವರ್ಷ ಸೇವೆ ಮಾಡಬಹುದಿತ್ತು. ಬಟ್ ನನ್ನ ಮೈಂಡ್ ಸೆಟ್ ಏನಂದ್ರೆ, ನಾವು 17-18 ವರ್ಷದಲ್ಲಿ ಮಕ್ಕಳು ಒಂದು ಎಜುಕೇಶನ್ ಮಾಡುವ ಮಟ್ಟಕ್ಕೆ ಬಂದಿರ್ತಾರೆ. ಅದು ನಾನು ರಿಟೈರ್ಡ್ ಆದ್ಮೇಲೆ ನೋಡಿದಂತ ನನ್ನ ಪ್ರಸ್ತುತ ಸ್ಥಿತಿ ನೋಡಿದೀನಿ. ಆ ಸಮಯದಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಒಂದ್ ಏಜ್ ಕಾಲೇಜು ಅಥವಾ ಹೈಸ್ಕೂಲ್ ಮತ್ತೆ ಕಾಲೇಜ್ ಲೆವೆಲ್ ಜಾಸ್ತಿ ಬಂದಿರ್ತಾರೆ, ಒಳ್ಳೆ ಎಜುಕೇಶನ್ ಕೊಡ್ಬೇಕಾಗ್ತದೆ.

0: ಆಮೇಲೆ ತಂದೆ ತಾಯಿಗಳು ಕೂಡ ಏಜ್ಡ್ ಆಗಿರ್ತಾರೆ, ಅವನು ಕೂಡ ನೋಡ್ಬೇಕಾಗ್ತದೆ. ಏನಾಗ್ತದೆ ಅಂದ್ರೆ ಸೇನೆಯಲ್ಲಿ 15-20 ವರ್ಷ ಇರ್ತೀವಿ, ಅಟ್ಲೀಸ್ಟ್ ನಮ್ಗೆ ಇನ್ನೂ ಏಜ್ ಇರುತ್ತೆ
1: ಮಕ್ಕಳ ಸಲುವಾಗಿ, ಮತ್ತೆ
0: ಮನೆ ಸಲುವಾಗಿ ಬರ್ತಾರೆ.
1: ಹೀಗೆ ನೀವು ಹಿಂತಿರುಗಿ ಬಂದ್ರಿ, ನಿವೃತ್ತಿ ತಗೊಂಡ್ರಿ 20 ವರ್ಷ ಆದ್ಮೇಲೆ, ಮತ್ತೆ ಬೆಂಗಳೂರಲ್ಲಿ ಬಂದ್ರಿ. ಆ ನಂತರನು ನಿಮ್ಮ ಸೇವೆ ಏನಿದೆ ಹೇಳ್ಬೇಕಂದ್ರೆ ಒಂಥರ ಸೈನ್ಯಕ್ಕೆ ಮುಂದುವರೆದಾಗಿದೆ, ಯಾಕೆಂದ್ರೆ ನೀವು ಸೈನಿಕರ ಸಂಘದ ಅಧ್ಯಕ್ಷರಾಗ್ತೀರಿ, ಒಂದು ಸೈನಿಕರಿಗಾಗಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ತೀರಿ, ಅವರ ಕಲ್ಯಾಣ ಕಾರ್ಯಗಳಿಗೆ ಒಂದು ಸಂಸ್ಥೆಯನ್ನ ಮಾಡ್ತೀರಿ, ಅದಕ್ಕೆ ಅಧ್ಯಕ್ಷರಾಗ್ತೀರಿ, ಅದ್ರ ಮೂಲಕ ಸೈನಿಕರಿಗೆ ಅನೇಕ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ. ಹೇಗಿದೆ ಇಲ್ಲಿ ನೋಡಿದಾಗ ಸೈನಿಕರಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಡಬೇಕು ಇನ್ನು ಅಂತ ಅನ್ಸುತ್ತೆ? ಯಾಕೆಂದ್ರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಾಗ ಯಾರಿಗೂ ಅವ್ರ ಸಮಸ್ಯೆಗಳು ಗೊತ್ತಿರೋದಿಲ್ಲ, ವಾಪಸ್ ಬಂದಾಗ ಮತ್ತೆ ಅವರಿಗೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಒಂದು ರೀತಿಯ ಭದ್ರತೆ ಬೇಕಾಗುತ್ತೆ. ಆ ಕಾರಣದಿಂದಲೇ ನೀವು ಈ ಕೆಲಸವನ್ನ ತಗೊಂಡ್ರು ಹೇಗೆ?
0: ನಿವೃತ್ತಿ ನಂತರ ಏನಾಗ್ತದೆ, ಹೊರಗಡೆ ಬಂದಾಗ ನಾನು ಸಂಘಟನೆ ಮಾಡ್ಬೇಕು ಅಂತಾನು ಅನ್ಕೊಂಡಿಲ್ಲ. ನಮ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ನನಗೆ ಕಲ್ಪನೆ ಕೂಡ ಇಲ್ಲ ಸಂಘ ಮಾಡ್ಬೇಕು, ನಾನು ರಾಜ್ಯಾಧ್ಯಕ್ಷ ಆಗ್ಬೇಕು, ನಾನೇ ಸಂಸ್ಥಾಪಕ, ನಾನು ಆಗ್ಬೇಕು ಅನ್ನೋ ಮನಸ್ಥಿತಿಲಿಯೇ ಇರಲಿಲ್ಲ. ನಾನು ಓನ್ಲಿ ಫಾರ್ ನಾನು ಪಿ ಎಸ್ ಐ ಸೆಲೆಕ್ಷನ್ಗೆ ಹೋಗ್ತೀನಿ ಕೋರ್ಮಂಗ್ಲ ಗ್ರೌಂಡ್ಗೆ. ಆ ಗ್ರೌಂಡ್ಗೆ ಹೋದಾಗ ಎಲ್ಲರೂ ನಾವು ಒಂದು ಸೈನಿಕರು ಸೆಲೆಕ್ಷನ್ ಬಂದಿರ್ತಾರಲ್ಲ, ಒಂದು ಗ್ರೂಪ್ ಮಾಡೋಣ ಅಂತ ಮಾಡ್ತೀವಿ ಮೇಡಮ್. ಅಷ್ಟೇ, ಗ್ಯಾದರಿಂಗ್ ಮಾಡಿ ಒಂದು ಗ್ರೂಪ್ ಮಾಡೋಣ, ಏನಾದ್ರು ವಿಷಯಗಳು ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಅಂತ ನಾನೊಂದು ಗ್ರೂಪ್ ಮಾಡ್ತೀನಿ. ಆ ರಿಟೈರ್ಡ್ ಆದ್ಮೇಲೆ ನಾವು ಹೆಂಗಾಗ್ತೀವಿ ಅಂದ್ರೆ, ನಮ್ ಸಿವಿಲಿಯನ್ ಜನಗಳಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ನಾವಲ್ಲಿ ಒಂದು ಸೈನಿಕರು ಎಲ್ಲ ಈ ಕಾಡು ಮಧ್ಯೆ ಈ ಗಡಿಗಳಲ್ಲಿ ಮಧ್ಯೆ ಜನಗಳ ಜೊತೆ ಬೆರ್ತೇ ಇರಲ್ಲ,
1: ಕಡಿಮೆ
0: ಬೆರ್ತೇ ಇರಲ್ಲ. ಅಲ್ಲಿ ಆಡ್ರು ಆ ಸಿಸ್ಟಮ್ಗೆ ಮೈಂಡ್ ಸೆಟ್ ಬೇರೆ ತರನೇ. ಆ ರೀತಿ ಇದ್ರೆ ನಮ್ ಜೊತೆ ಯಾರು ಹೊಂದಾಣಿಕೆ ಆಗಲ್ಲ, ಯಾರು ಕೂಡ ಸ್ಪೊನ್ಸಲ್ಲ. ಆಗ ನನ್ಗೆ ಅನ್ಸುತ್ತೆ ಎಲ್ರಿಗೂ ಸಂಘಗಳಿವೆ, ಸೈನಿಕರದ್ ಮಾತ್ರ ಇಲ್ವಲ್ಲ, ಸೈನಿಕರಿಗೆ ಯಾರು ಸ್ಪಾನ್ಸರ್ ಅಲ್ವಲ್ಲ ಅನ್ಬಿಟ್ಟು ಏನ್ ಮಾಡಿದೆ. ಆಗ ಮೇಡಮ್ ನಾನು ಒಂದು ಆ ಸಮಯದಲ್ಲಿ ಕೋವಿಡ್ ಬರುತ್ತೆ, ಕೋವಿಡ್ ಟೈಮಲ್ಲಿ ಒಂದು ಗ್ಯಾದರಿಂಗ್ ಮಾಡಕ್ ಒಂದು ಅವಕಾಶ ಕೋವಿಡ್. ನಾವು ರಿಟೈರ್ಡ್ ಅವಾಗ ತಾನೆ 2018 ಅಲ್ಲಿ ನಾನು ರಿಟೈರ್ಡ್ ಆದೆ. ಆ 18 ರಿಟೈರ್ಡ್ ಆತಿದಂಗೆನೆ ನಾನು ಕೋವಿಡ್ ಬಂತಲ್ಲ, ಆಗ ನಾನು ಕುಣಿಗಲ್ ಅಂತ ತುಮಕೂರು ಜಿಲ್ಲೆ, ಅಲ್ಲಿ ನಾನು ಕೋವಿಡ್ ಅಲ್ಲಿ ಪೊಲೀಸರಿಗೆ ಸಹಾಯ ಮಾಡಕ್ಕೆ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿದಾಗ ಮೊದಲನೇದಾಗ ಇಬ್ಬರೇ ಇರ್ತೀವಿ ಫಸ್ಟ್ ಡೇ, ಈ ಸೆಕೆಂಡ್ ಡೇ 8 ಜನ ಆಗ್ತೀವಿ, ಥರ್ಡ್ ಡೇ 30 ಜನ ಆಗ್ತೀವಿ, ಒಂದ್ ವಾರ ಆದಾಗ ಒಂದು 60 ಜನ ಆಗ್ತೀವಿ. 60 ಜನ ಆಗಿ ನಾವೇನ್ ಮಾಡ್ತೀವಿ, ಲಾಕ್ಡೌನ್ ಆಗಿರ್ತದಲ್ಲ, ಆ ಲಾಕ್ಡೌನ್ ಅಲ್ಲಿ ಗೇಟ್ಗಳಲ್ಲಿ ಪೊಲೀಸರು ಪಾಪ ಅವ್ರಿಗೆ ರೆಸ್ಟೇ ಇರಲ್ಲ ಆ ಟೈಮಲ್ಲಿ. ಅವಾಗ ನಾವೆಲ್ಲ ಅವ್ರಿಗೆ ನೀವ್ ಮನೆ ಕುಟುಂಬ ಇರ್ತದೆ ಹೋಗಿ ಅನ್ಬಿಟ್ಟು ನಾವು ಡ್ಯೂಟಿ ಮಾಡಿ ಲಾಕ್ಡೌನ್ ಅಲ್ಲೆಲ್ಲ ಮಾಡಿ ಸುಮಾರು ಪೇಪರ್ ಕೂಡ ಬಂತು. ಅದಾದ್ಮೇಲೆ ನಾವ್ ಮಾಡ್ತೀವಿ, ಅದೇ ಟೈಮಲ್ಲಿ ನಾವೆಲ್ಲ ಸಂಘಟನೆ ಆಗ್ತೀವಲ್ಲ, ಅವಾಗ ಎಲ್ಲರೂ 2,000 ರೂಪಾಯಿ ಪೆನ್ಷನ್ ದುಡ್ಡಲ್ಲಿ ಎಲ್ರಿಗೂ ರೇಷನ್ ಕಿಟ್ ಕೊಡ್ತೀವಿ, ಆಟೋದವ್ರಿಗೆ ಬಡವ್ರಿಗೆ ನಾವೇ ಉಟ್ಕೊಂಡೆಲ್ಲ ಕೊಡ್ತೀವಿ. ಆಗ ನಮ್ದೊಂದು ಟೀಮ್ ರೆಡಿ ಆಗ್ತದೆ, ಒಂದ್ 60 ಜನ ಟೀಮ್ ರೆಡಿ ಆದಾಗ ಆಗ ನಾನು ಸಂಘಟನೆ ರಿಜಿಸ್ಟರ್ ಮಾಡ್ಬೇಕಂತ ಮೊದಲಿಗೆ ಕುಣಿಗಲ್ದು ಇದು ಮಾಡ್ತೀನಿ. ಆಗ ನನ್ಗೆ ಉಳಿತದೆ, ಹೌದು ಕೇವಲ ನನ್ನ ತಾಲೂಕಿಗೆ ಮಾಡಿದೆ, ಇಡೀ ರಾಜ್ಯದಲ್ಲಿ ಎಷ್ಟೊಂದು ಜನ ಇದಾರೆ. ಈ ಕೇಸ್ ಅಟೆಂಡ್ ಮಾಡ್ತಿದ್ದಂಗೆ ಒಂದೊಂದೇ ನನಗೆ ಕೇಸ್ ಶುರುವಾಯ್ತು. ಆಗ ಅನ್ಕೊಂಡೆ ಸರಿ, ಕುಣಿಗಲ್ ಇಕ್ಕೊಂಡು ನಾನು ಬೇರೆ ಡಿಸ್ಟಿಕ್ ಹೋಗಕ್ಕೆ ಕಷ್ಟ ಆಗ್ತದೆ, ನಾನು ಇಡೀ ರಾಜ್ಯಕ್ಕೆ ಮಾಡೋಣ ಅನ್ಬಿಟ್ಟು ಏನ್ ಮಾಡಿದೆ, 2020 ಒಂದು ಸಂಘವನ್ನ ರಿಜಿಸ್ಟರ್ ಮಾಡ್ತೀನಿ ಮೇಡಮ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ. ನಾನು ಆಗ ಸಂಘಟನೆ ಮಾಡಕ್ಕೆ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಗಳಲ್ಲಿ ನಾನು ಸಂಘಟನೆ ಮಾಡಕ್ಕೆ ಎಲ್ಲಾ ಜಿಲ್ಲೆಗಳಿಗೂ ನಾನು ಪಾದಾರ್ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಒಂದು ಕೇಸ್ ಅಟೆಂಡ್ ಮಾಡ್ತೀನಿ, ಧಾರವಾಡ ಕೇಸ್ ಅಟೆಂಡ್ ಮಾಡ್ತೀನಿ. ಧಾರವಾಡದಂತೂ ದೊಡ್ಡ ಚಿತ್ರಣ ಇದೆ, ಧಾರವಾಡದ ಒಬ್ಬ ಸೈನಿಕನ ಕೇಸ್ ಅಟೆಂಡ್ ಮಾಡಿದ್ರೆ 30 ವರ್ಷದಿಂದ ಆಗಿರಲಿಲ್ಲ. ಅವ್ರ ಮನೆಗೆ ಎಲ್ರಿಗೂ ರಸ್ತೆ ಇದೆ, ಸೈನಿಕರ ಮನೆಗೆ ಮಾತ್ರ ರಸ್ತೆ ಇಲ್ಲ. ನಾನು ಅವ್ರ ಊರಿಗೆ ನಾನು ಸುಮಾರು ನಾನು ಧಾರವಾಡಕ್ಕೆ ಹೋದಾಗ ಎಲ್ರು ಪಂಚಾಯತ್ನ ಕುಣಿಸ್ಕೊಂಡು, ಒಬ್ಬ ಸೈನಿಕ ಹೆಮ್ಮೆ ನಿಮ್ಮ ಊರಿಗೆ, ನೀವು ಅವ್ರಿಗೇನೆ ದಾರಿ ಮಾಡ್ಕೊಟ್ಟಿಲ್ಲ ಅವ್ರ ಮನೆಗೆ ಹೇಗೆ ಅಂತ. ಮೇಡಮ್ 30 ವರ್ಷ ಆಗದಲ್ಲ ಇದ್ದಿತ್ತು, 1 ತಿಂಗಳಿಗೆ ರಸ್ತೆನೆ ನಿರ್ಮಿಸ್ಬಿಟ್ರು ಮೇಡಮ್.
1: ಹೀಗೆ ಕರ್ನಾಟಕದಾದ್ಯಂತ ಓಡಾಡಿ ಅನೇಕ ಕೆಲಸಗಳನ್ನ ಈಗ ನೀವು ನಿಮ್ಮ ಸೈನಿಕನಾಗಿ ಏನ್ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಈಗ ನೀವು ಇಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಶಿವಣ್ಣ ಅವರೇ, ನಿಮ್ದು ಬಹಳ ವಿಶಿಷ್ಟವಾದ ಅನುಭವ. ಇದುವರೆಗೆ ನಾವು ಸೈನಿಕರ ಹತ್ರ ಮಾತಾಡಿದಾಗ ಅವರೆಲ್ಲ ಯುದ್ಧದ ಅನುಭವಗಳನ್ನ, ಯುದ್ಧದ ಸಿದ್ಧತೆ ಅನುಭವಗಳನ್ನ, ಅವರಿಗೆ ನೀಡಿದಂತಹ ಬಹಳ ಕಠಿಣವಾದ ತರಬೇತಿ ಬಗ್ಗೆ ಹೀಗೆಲ್ಲ ತುಂಬಾ ಹೇಳ್ತಾ ಇದ್ರು. ಆದ್ರೆ ಕ್ರೀಡಾಳು ಕೂಡ ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಬಹುದು ಅನ್ನೋದನ್ನ ನಾವು ಮೊದಲನೇ ಬಾರಿಗೆ ನಿಮ್ಮ ಮೂಲಕ ಅರ್ಥ ಮಾಡ್ಕೋತಿದ್ದೀವಿ. ನಮ್ಮಲ್ಲಿ ಅನೇಕ ಕ್ರೀಡಾಳುಗಳು ಇದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲ ಈ ಕಾರ್ಯಕ್ರಮವನ್ನ ಕೇಳಿ ಇದ್ರ ಮೂಲಕ ಪ್ರೋತ್ಸಾಹವನ್ನ ಪಡಿತಾರೆ ಅಂತ ನನಗಾದ್ರೂ ಅನ್ಸುತ್ತೆ. ಯಾಕೆಂದ್ರೆ

0: ಕ್ಷೇತ್ರದಿಂದಲೂ ಕೂಡ ಸೈನಿಕರಾಗಿ ಸೇರಬಹುದು. ಮತ್ತೆ ನೀವೇ ಹೇಳದಾಗಿ 20 ವರ್ಷ ನೀವೇ ಕೆಲಸ ಮಾಡಿದೀರ, ಹೀಗೆ ದೀರ್ಘವಾದ ಸೇವೆಯನ್ನು ಕೂಡ ಅಲ್ಲಿ ಮಾಡಬಹುದು ಅನ್ನೋದನ್ನ ನಿಮ್ಮ ಮೂಲಕ ನಾವು ಶ್ರೋತೃಗಳಿಗೆ ಇವತ್ತು ಹೇಳಿದಾಗಾಯ್ತು. ತುಂಬಾ ಸಂತೋಷ ಸುಬೇದಾರ್ ಶಿವಣ್ಣ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ
2: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು
3: ಅರ್ಥಪೂರ್ಣ ಸಾಹಿತ್ಯ ಸುಮಧುರ ರಾಗ ಸಂಯೋಜನೆ ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಒಂದು ಗೀತೆಯನ್ನ. ರಿಷಿ ಚಿತ್ರದ ಗೀತೆಗೆ ಹಾಡಿದ್ದಾರೆ ಉದಿತ್ ನಾರಾಯಣ್, ಸಂಗೀತ ಸಂಯೋಜನೆ.

0: डेली लॉ के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಬನಿ, ಪ್ರಸ್ತುತಿ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಧ್ವನಿ, ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಹನಿ ಹನಿ ಬನಿ ಬಾಚಿ ಕುಡಿಯ
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಬೆಳ್ಳಿ ತೆರೆಯ ಮೇಲೆ ಅನಭಿಷಿಕ್ತ ಸಾಮ್ರಾಟ ಅಂತ ಅನಿಸಿಕೊಂಡವರು ಡಾಕ್ಟರ್ ರಾಜ್ಕುಮಾರ್. ಹಾಗೆಯೇ ಕನ್ನಡ ಕುಲಕೋಟಿಯ ಮನಃಪಟಲದಲ್ಲೂ ಕೂಡ ಅನಭಿಷಿಕ್ತ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ಅನ್ನೋ ಹೆಸರೇ ಒಂದು ರೀತಿಯ ಸಂಮೋಹನ ಶಕ್ತಿ, ಚಿತ್ರರಸಿಕರು ಹುಚ್ಚೆದ್ದು ಕುಣಿಯುವಂತೆ ಮಾಡಬಲ್ಲ ಮಂತ್ರ. ಅಂತಹ ರಾಜ್ಕುಮಾರ್ ನೆನಪು ನಮ್ಮನ್ನು ನಿಮ್ಮನ್ನು ಸದಾ ಬೆರಗುಗೊಳಿಸುತ್ತಲೇ ಇರ್ತದೆ. ಅವರ ಚಿತ್ರಗಳನ್ನು ನಾವು ನಮ್ಮ ಕಣ್ಮುಂದೆ ತಂದುಕೊಂಡ್ರೆ ಸಾಕು, ಅವರ ಅನನ್ಯ ಜನಪ್ರಿಯತೆ, ಅವರ ಪ್ರಚಂಡ ಯಶಸ್ಸಿನ ಕಾರಣಗಳು ತಂತಾನೆ ಗೋಚರಿಸುತ್ತವೆ. ಡಾಕ್ಟರ್ ರಾಜ್, ಭೂ ಕೈಲಾಸ ಚಿತ್ರದ ನಂತರ ಅದೇ ವರ್ಷ ಅಂದರೆ 1958 ಶ್ರೀಕೃಷ್ಣ ಗಾರುಡಿ ಚಿತ್ರದಲ್ಲಿ ನಟಿಸಿದರು. ಈ ಚಿತ್ರವನ್ನು ನಿರ್ದೇಶಿಸಿದವರು ಹುಣಸೂರು ಕೃಷ್ಣಮೂರ್ತಿ ಅವರು. ಹುಣಸೂರು ಕೃಷ್ಣಮೂರ್ತಿಗಳ ಸಂಭಾಷಣೆ, ಗೀತೆ, ನಿರ್ದೇಶನಗಳನ್ನು ಹೆಚ್ಚು ಅಭಿಮಾನದಿಂದ ಪ್ರೀತಿಯಿಂದ ಕಾಣುತ್ತಿದ್ದ ಹಲವರಲ್ಲಿ ರಾಜ್ ಮೊದಲಿಗರು. ಅವರ ಸಂಭಾಷಣೆ ಒಂದೇ ಬಾರಿಗೆ ರಾಜ್ ಅವರಲ್ಲಿ ಅಚ್ಚೊತ್ತಿ ಬಿಡ್ತಾ ಇತ್ತು. ಕಲಾವಿದನಾಗಿ ರಾಜ್ಕುಮಾರ್ ಎಷ್ಟು ಶ್ರೇಷ್ಠರೋ, ನಿರ್ದೇಶಕನಾಗಿ ಹುಣಸೂರು ಕೃಷ್ಣಮೂರ್ತಿ ಅವರು ಕೂಡ ಅಷ್ಟೇ ಶ್ರೇಷ್ಠರು. ಇಬ್ಬರು ಗಾರುಡಿಗರಂತೆ ಎಲ್ಲರನ್ನೂ ಆಕರ್ಷಿಸಬಲ್ಲಂಥವರು.

ಮಹಾಭಾರತದಲ್ಲಿ ಶ್ರೀಕೃಷ್ಣ ಭೀಮಾರ್ಜುನರ ಗರ್ವಭಂಗ ಮಾಡಿದ ಪ್ರಸಂಗ ಬರ್ತದೆ. ಆ ಪ್ರಸಂಗವನ್ನೇ ಆಧರಿಸಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಒಂದು ಕಥೆಯನ್ನ ರಚಿಸಿದರು. ಆ ಕಥೆಯನ್ನ ಆಧರಿಸಿ ನಿರ್ಮಾಣಗೊಂಡದ್ದು ಶ್ರೀಕೃಷ್ಣ ಗಾರುಡಿ ಚಿತ್ರ. ಇದರಲ್ಲಿ ರಾಜ್ಕುಮಾರ್ ಅವರದ್ದು ಅರ್ಜುನನ ಪಾತ್ರ. ಗುಬ್ಬಿ ಕಂಪನಿಯಲ್ಲಿಯೇ ಮುತ್ತುರಾಜ್ ಅವರ ಜೊತೆ ಅಭಿನಯಿಸ್ತಾ ಇದ್ದ ಎಲಿವಾಳ ಸಿದ್ದಯ್ಯ ಸ್ವಾಮಿ ಅವರದ್ದು ಕೃಷ್ಣನ ಪಾತ್ರ. ಈ ಚಿತ್ರದ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಈ ಗೀತೆ ಇಂದಿಗೂ ಕೂಡ ಮರೆಯಲಾಗದಂಥ ಗೀತೆ.

ರಾಜ್ಕುಮಾರ್ ಅಭಿನಯದ ಎರಡನೇ ಸಾಮಾಜಿಕ ಚಿತ್ರ ಅಣ್ಣ ತಂಗಿ. 1958 ಬಿಡುಗಡೆಯಾದಂತಹ ಈ ಚಿತ್ರದಲ್ಲಿ ಅಣ್ಣ ತಂಗಿಯರ ನಡುವಿನ ಅನುಪಮ ಬಾಂಧವ್ಯವನ್ನು, ಪ್ರೀತಿ ವಾತ್ಸಲ್ಯಗಳನ್ನು ಹಾಗೂ ಒಡಹುಟ್ಟಿದವಳಿಗಾಗಿ ಮಾಡಲೇಬೇಕಾದಂಥ ಅಣ್ಣನ ಕರ್ತವ್ಯಗಳನ್ನು ನವಿರಾಗಿ ನಿರೂಪಿಸಲಾಗಿದೆ. ಕೂರ ಸೀತಾರಾಮ ಶಾಸ್ತ್ರಿಗಳು ಈ ಚಿತ್ರದ ನಿರ್ದೇಶಕರು. ಮೊದಲ ಬಾರಿಗೆ ಸರೋಜಾದೇವಿ ರಾಜ್ಕುಮಾರ್ ಅವರ ನಾಯಕಿಯಾಗಿ ಅಭಿನಯಿಸಿದಂಥ ಚಿತ್ರ ಇದು. ಇದೇ ಚಿತ್ರಕ್ಕೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದಂಥ ಈ ಹಾಡು ಕೇಳೋಣ.

ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದ 5 ವರ್ಷಗಳ ನಂತರ ಮೊದಲ ಬಾರಿಗೆ ಐತಿಹಾಸಿಕ ಚಿತ್ರದಲ್ಲಿ ಅಭಿನಯಿಸಿದರು. ಆ ಚಿತ್ರ ಜಗಜ್ಯೋತಿ ಬಸವೇಶ್ವರ. ಟಿ ವಿ ಸಿಂಗ್ ಠಾಕೂರ್ ನಿರ್ದೇಶನದ ಈ ಚಿತ್ರದಲ್ಲಿ ಖ್ಯಾತ ಗಾಯಕ ಹೊನ್ನಪ್ಪ ಭಾಗವತರ್ ಬಸವೇಶ್ವರನ ಪಾತ್ರ ಮಾಡಿದರು. ರಾಜ್ಕುಮಾರ್ ಅವರದ್ದು ಬಿಜ್ಜಳನ ಪಾತ್ರ. ಬಸವಣ್ಣನವರಿಗೆ ಆಶ್ರಯ ನೀಡಿ ಬಸವ ತತ್ವಗಳನ್ನು ಪಸರಿಸಲು ಅನುವು ಮಾಡಿಕೊಟ್ಟಂತಹ ಬಿಜ್ಜಳನ ಪಾತ್ರದಲ್ಲಿ ರಾಜ್ಕುಮಾರ್ ಅಮೋಘ ಅಭಿನಯ ನೀಡಿದ್ದು ಈ ಚಿತ್ರದ ವಿಶೇಷ. ಆನಂತರ ರಾಜ್ಕುಮಾರ್ ಅವರು ಧರ್ಮ ವಿಜಯ ಅನ್ನುವಂಥ ಚಿತ್ರದಲ್ಲಿ ಅಭಿನಯಿಸಿದರು. ಎನ್ ಜಗನ್ನಾಥ್ ಈ ಚಿತ್ರದ ನಿರ್ದೇಶಕರಾಗಿದ್ದರು. ನಟಿ ಲೀಲಾವತಿ ಈ ಚಿತ್ರದ ನಾಯಕಿ. ಹೀಗಾಗಿ ಲೀಲಾವತಿ ನಾಯಕಿಯಾಗಿ ರಾಜ್ಕುಮಾರ್ ಜೊತೆ ಅಭಿನಯಿಸಿದಂಥ ಮೊದಲ ಚಿತ್ರ ಧರ್ಮ ವಿಜಯ. ರಾಜ್ಕುಮಾರ್ ಅಭಿನಯದ ಮುಂದಿನ ಚಿತ್ರ ಮಹಿಷಾಸುರ ಮರ್ದಿನಿ. ಈ ಚಿತ್ರದ ನಿರ್ದೇಶಕರು BS ರಂಗ. BS ರಂಗ ಕನ್ನಡ ಚಿತ್ರರಂಗದ ಹಿರಿಯ ತಲೆಮಾರಿನ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹೀಗೆ ಹಲವು ಭಾಷೆಗಳಲ್ಲಿ ಜನಪ್ರಿಯ ಚಿತ್ರಗಳನ್ನು ನೀಡಿ ಯಶಸ್ವಿಯಾದಂಥವರು. ಅಷ್ಟೇ ಅಲ್ಲ, ಬಹುಶಃ ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ಸೂಪರ್ ಸ್ಟಾರ್ಗಳು ರಂಗ ಅವರ ಗರಡಿಯಲ್ಲಿ ಪಳಗಿದವರೇ. ಈ ಚಿತ್ರದಲ್ಲಿ ರಾಜ್ ಮಹೇಶನಾಗಿ ಅಭಿನಯಿಸಿದರೆ 1956ರಲ್ಲಿ ಭಾಗ್ಯೋದಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದಂಥ ಉದಯ್ ಕುಮಾರ್ ಈ ಚಿತ್ರದಲ್ಲಿ ರಂಭೇಶನ ಪಾತ್ರ ವಹಿಸಿದರು. ಹೀಗಾಗಿ ರಾಜ್ಕುಮಾರ್ ಮತ್ತು ಉದಯ್ ಕುಮಾರ್ ಅಭಿನಯದ ಮೊದಲ ಚಿತ್ರ ಮಹಿಷಾಸುರ ಮರ್ದಿನಿ. ಈ ಚಿತ್ರದಲ್ಲಿಯೇ ರಾಜ್ಕುಮಾರ್ S. ಜಾನಕಿ ಅವರ ಜೊತೆಗೆ ಹಾಡಿದಂಥ ತುಂಬಿ ತುಮ್ಮನವ ತಂದಿತು ಸುಖವಾಗಿದೆ ರಾಜ ಹಾಡಿದ ಮೊದಲ ಯುಗಳ ಗೀತೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆ ಹಾಡನ್ನು ಕೇಳೋಣ ಈಗ.

1953ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ರಾಜ್ಕುಮಾರ್ ಅವರನ್ನ ಕರೆತಂದದ್ದು ಎಚ್ ಎಲ್ ಎನ್ ಸಿಂಹ ಅವರು. 6 ವರ್ಷಗಳ ನಂತರ ಅಂದ್ರೆ 1959ರಲ್ಲಿ ಮತ್ತೆ ರಾಜ್ಕುಮಾರ್ರನ್ನ ತಮ್ಮ ಅಬ್ಬ ಆ ಹುಡುಗಿ ಚಿತ್ರಕ್ಕಾಗಿ ಕರೆತಂದ್ರು. ಈ ಚಿತ್ರದ ಚಿತ್ರಕಥೆ ಶೇಕ್ಸ್ಪಿಯರ್ನ ದ ಟೈಮಿಂಗ್ ಆಫ್ ದ ಶ್ರೀವ್ ಕೃತಿಯನ್ನ ಆಧರಿಸಿದೆ. ಈ ಹಿಂದೆ ಎಚ್ ಎಲ್ ಎನ್ ಸಿಂಹ ಅವರೇ ಬರೆದು ಪ್ರಯೋಗಿಸಿದ ಯಶಸ್ವಿ ನಾಟಕ ಸಂಸಾರ ನೌಕ. ಆ ನಾಟಕ ಚಲನಚಿತ್ರವೂ ಆಗಿ ಕನ್ನಡದ ಮೊದಲ ಸಾಮಾಜಿಕ ಚಲನಚಿತ್ರ ಅನ್ನೋ ಖ್ಯಾತಿಗೂ ಕೂಡ ಪಾತ್ರವಾಗಿತ್ತು. ಈ ಅಬ್ಬ ಹುಡುಗಿ ಚಿತ್ರದಲ್ಲಿ ಆ ಸಂಸಾರ ನೌಕ ನಾಟಕದ ಕೆಲವು ದೃಶ್ಯಗಳನ್ನು ಅಳವಡಿಸಿಕೊಳ್ಳಲಾಯಿತು. ಅದರಲ್ಲಿ ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ, ಎಚ್ ಎಲ್ ಎನ್ ಸಿಂಹ ಮುಂತಾದವರೆಲ್ಲ ಪಾತ್ರವಹಿಸಿದರು. ಕನ್ನಡದ ಭಾವಗೀತೆಗಳಿಗೆ ಹೊಸ ಮೆರಗು ತಂದುಕೊಟ್ಟಂತಹ ಪಾಂಡೇಶ್ವರ ಕಾಳಿಂಗರಾವ್ ಅವರು ಈ ಚಿತ್ರಕ್ಕೆ ಸಂಗೀತ ನೀಡಿದರು. ಹೀಗಾಗಿ ಗೀತೆಗಳೆಲ್ಲ ಸುಮಧುರವಾಗಿ ತೇಲಿ ಬಂದವು.

1960ರಲ್ಲಿ ಕನ್ನಡ ಚಿತ್ರಗಳ ತಯಾರಿಕೆ ಇಳಿಮುಖವಾಗಲಾರಂಭಿಸಿತು. 1958ರಲ್ಲಿ 7 ಚಿತ್ರಗಳು ತಯಾರಾದರೆ 1959ರಲ್ಲಿ 6 ಚಿತ್ರಗಳು ಮಾತ್ರ ತಯಾರಾಗಿದ್ದವು. ಚಿತ್ರೋದ್ಯಮವನ್ನೇ ನಂಬಿಕೊಳ್ಳುತ್ತಿದ್ದಂತಹ ಕಲಾವಿದರು ಇದರಿಂದ ಕಂಗಾಲಾದರು. ಆಗ ನೆರವಿಗೆ ಬಂದವರು ರಾಜ್ಕುಮಾರ್. ಚಲನಚಿತ್ರರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಕಲಾವಿದರನ್ನೆಲ್ಲ ಸೇರಿಸಿ ಕನ್ನಡ ಕಲಾವಿದರು ಅನ್ನೋ ವೇದಿಕೆಯನ್ನು ರಚಿಸಿಕೊಂಡು ಅದೇ ಲಾಂಛನದಲ್ಲಿ ಅಂದರೆ ಕನ್ನಡ ಕಲಾವಿದರು ಅನ್ನೋ ಲಾಂಛನದಲ್ಲಿ ರಣಧೀರ ಕಂಠೀರವ ಅನ್ನೋ ಚಿತ್ರವನ್ನು ನಿರ್ಮಿಸಿದರು. ನಿರ್ಮಾಪಕರಾಗಲು ಮುಂದೆ ಬಂದವರು ರಾಜ್ಕುಮಾರ್, ಜಿವಿ ಅಯ್ಯರ್, ನರಸಿಂಹರಾಜು ಹಾಗೂ ಬಾಲಕೃಷ್ಣ. ಈ ರಣಧೀರ ಕಂಠೀರವ ಚಿತ್ರ ಕನ್ನಡದ 100ನೇ ವಾಕ್ ಚಿತ್ರ ಅನ್ನುವ ಖ್ಯಾತಿಗೂ ಪಾತ್ರ ಆಯಿತು. ಈ ಚಿತ್ರದಲ್ಲಿ ರಾಜ್ಕುಮಾರ್ ಮೊದಲ ಬಾರಿಗೆ ಮಹೋನ್ನತ ಕನ್ನಡ ದೊರೆಯ ಪಾತ್ರದಲ್ಲಿ ವಿಜೃಂಭಿಸಿದರು. ಈ ಚಿತ್ರ ಪೂರ್ಣ ಪ್ರಮಾಣದ ಕನ್ನಡದ ಮೊದಲ ಐತಿಹಾಸಿಕ ಚಿತ್ರ. ಕಂಠೀರವ ಅರಸನಾಗಿ ರಾಜ ಅಭಿನಯ ಅದ್ವಿತೀಯ ಆಗಿತ್ತು. ಜಟ್ಟಿಯಾಗಿ ಅವರು ಕಾದಾಡುವಂಥ ದೃಶ್ಯಗಳು, ಮದಿಸಿದ ಆನೆಯನ್ನ ಮಣಿಸುವಂಥ ಶಕ್ತಿಶಾಲಿ ಹೋರಾಟ, ವೀರಾವೇಶದ ಸಂಭಾಷಣೆಗಳು, ಚಿತ್ರವನ್ನ ಕನ್ನಡದ ಜನ ಪ್ರೀತಿ ಅಭಿಮಾನಗಳಿಂದ ನೋಡುವಂತಾಯಿತು. ರಣಧೀರ ಕಂಠೀರವ ಮನೆ ಮಾತಾಯಿತು.

ಸ್ನೇಹಿತರೆ, ಕಲಾವಿದರು ಕಂಗಾಲಾದಾಗ, ಚಿತ್ರರಂಗ ಬಿಕ್ಕಟ್ಟಿಗೆ ಸಿಲುಕಿದಾಗಲೆಲ್ಲ ರಾಜ್ಕುಮಾರ್ನಂತೆ ಸಹಾಯ ಹಸ್ತ ಚಾಚಿ ಬೆಂಗಾವಲಾಗಿ ನಿಂತವರು ಡಾಕ್ಟರ್ ರಾಜ್ಕುಮಾರ್. ಆ ರಾಜ್ಕುಮಾರ್ ನೆನಪು ನಮ್ಮ ನಿಮ್ಮೆಲ್ಲರ ಎದೆಯೊಳಗೆ ಸದಾ ಹಸಿರಾಗಿರಬೇಕೆಂಬುದೇ ಹನಿ ಹನಿ ಇಬ್ಬನಿಯ ಬಯಕೆ. ಆ ಬಯಕೆ ಈಡೇರಿಸಲಿಕ್ಕೆ ಮತ್ತೆ ಮುಂದಿನ ವಾರ ಬರ್ತೇನೆ. ನಮಸ್ಕಾರ.

ಪಾವತಿಗೆ ವಿಶೇಷ ಕೌಂಟರ್ ತೆರೆಯಲಾಗಿದೆ. ಕರ್ನಾಟಕ ಸ್ಟೇಟ್ ಪೊಲೀಸ್, ಕೆಎಸ್ಪಿ ಆಪ್, ಬಿಟಿಪಿ ಆಪ್, ಅಸ್ತ್ರಂ ಆಪ್ ಸೇರಿದಂತೆ ಹತ್ತಿರದ ಸಂಚಾರ ಪೊಲೀಸ್ ಠಾಣೆಗಳಲ್ಲಿ ವಾಹನದ ನೋಂದಣಿ ಸಂಖ್ಯಾ ವಿವರ ಒದಗಿಸಿ ದಂಡವನ್ನು ಪಾವತಿಸಬಹುದಾಗಿದೆ. ಹುಬ್ಬಳ್ಳಿಯ ಅರ್ಬನ್ ಓಎಸ್ಎಸ್ ಮಾಲ್ನಲ್ಲಿ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಹಲಸು ಮೇಳ ಆಯೋಜನೆ ಮಾಡಿದೆ. ಹಿತ್ತಲಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಭಾರತ ಸರ್ಕಾರ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕವನ್ನು ಶೇಕಡಾ 6-15% ಹೆಚ್ಚಿಸಿದ ಒಂದು ತಿಂಗಳಲ್ಲೇ ದೇಶದ ಚಿನ್ನದ ಆಮದು ಪ್ರಮಾಣ ಶೇಕಡಾ 70% ಕುಸಿತ ಕಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 11 ಗಂಟೆಗೆ ಕೇಳಲಿದ್ದೀರಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

10 ಗಂಟೆ 3 ನಿಮಿಷ 6 ಸೆಕೆಂಡ್ಗಳಾಗಿದೆ. ನೀವೆಲ್ಲರೂ ಕಾಯ್ತಾ ಇರೋ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಹಾಗೂ ಹೃದಯಪೂರ್ವಕ ಸ್ವಾಗತ ಅಂತೇಳಿ ನಿಮ್ಮೊಂದಕ್ಕಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಹಳೆಯ ಗೀತೆಗಳನ್ನು ಕೇಳಿ ಆನಂದಿಸುವ ಈ ಸಮಯ 10 ಗಂಟೆಯಿಂದ 11 ಗಂಟೆಯವರೆಗೆ 1 ಗಂಟೆಯ ಅವಧಿ ಸುಂದರವಾದ ಮುದ್ದಾದ ಗೀತೆಗಳನ್ನು ಕೇಳ್ತಾ ಸಾಗಬೇಕು ಅಂಥೇಳಿ ಎಲ್ಲರೂ ಕಾಯ್ತಾ ಇದ್ದೀರಾ. ನಿಮಗೆ ನಿರಾಸೆಯಾಗಲಾರದು ಅಂಥೇಳಿ ಭಾವಿಸ್ತೀನಿ. ಸುಂದರವಾದ ಗೀತೆಗಳ ಗುಚ್ಛವೇ ನಮ್ಮಲ್ಲಿ ಇದೆ. ಆ ಗೀತೆಗಳಲ್ಲಿ ಒಂದೊಂದು ಮುತ್ತಿನಂತಹ ಗೀತೆಗಳನ್ನು ಆಸ್ವಾದಿಸ್ತಾ ಸಾಗುವ ಈ ಸಮಯದಲ್ಲಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಗೀತೆ ಪ್ರಥಮವಾಗಿ ಮೂಡಿಬರುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ. 1970 ತೆರೆಕಂಡ ಚಿತ್ರ ಇದು. ಗೆಜ್ಜೆ ಪೂಜೆ, ಕಲ್ಪನಾ, ಲೀಲಾವತಿ, ಪಂಡ್ರಿಬಾಯಿ, ಅಶ್ವತ್ ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅಳಿಯಾಗಿಳಿಯ ಚಿತ್ರದ ಗೀತೆ ಪ್ರಸಾರವಾಯಿತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಅಳಿಯಾಗಿಳಿಯ ಚಿತ್ರ ತೆರೆ ಕಂಡದ್ದು 1971 ಬಿ ಆರ್ ಪಂತುಲು ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಈ ಚಿತ್ರ ಗಂಗಾಧರ್, ನರಸಿಂಹರಾಜು, ಆರ್ ನಾಗೇಂದ್ರರಾವ್, ಭಾರತಿ, ಮೈನಾವತಿ ಮುಂತಾದವರು ತಾರಾಗಣದಲ್ಲಿದ್ದರು.

ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎರಡು ಗೀತೆಗಳನ್ನು ಕೇಳಿದ್ರಿ. ಇನ್ನೆರಡು ಗೀತೆಗಳು ಮೀಸಲಾಗಿರುತ್ತೆ, ಎಲ್ಲ ಈಶ್ವರಿಯವರ ಧ್ವನಿಯಲ್ಲಿ ಮೂಡಿ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು. ಮೊದಲನೇದಾಗಿ ನೀವು ಕೇಳ್ತೀರಿ ನಾಂದಿ ಚಿತ್ರದ ಗೀತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ನಾಂದಿ ಚಿತ್ರ ತೆರೆ ಕಂಡದ್ದು 1964 ಡಾಕ್ಟರ್ ರಾಜ್, ಹರಿಣಿ, ಕಲ್ಪನಾ, ಬಾಲಕೃಷ್ಣ, ವಾದಿರಾಜ್ ಮುಂತಾದವರು ತಾರಾಗಣದಲ್ಲಿದ್ದರು. ಅದಾದ ಮೇಲೆ ನೀವು ಕೇಳ್ತೀರಿ ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನಾಗೇಂದ್ರ ಅವರ ಸಂಗೀತವಿದೆ. ವೀರ ಸಂಕಲ್ಪ ಚಿತ್ರದ ಗೀತೆ 1964 ಈ ಚಿತ್ರ ಕೂಡ ತೆರೆ ಕಾಣ್ತು. ಹುಣಸೂರು ಕೃಷ್ಣಮೂರ್ತಿಗಳು ಮತ್ತು ಎಮ್ ಎಸ್ ಆಚಾರ್ಯ, ಬಿ ಎಂ ವೆಂಕಟೇಶ್, ಜಯಶ್ರೀ, ಲಕ್ಷ್ಮೀ ಮುಂತಾದವರು ತಾರಾಗಣದಲ್ಲಿದ್ದರು. ಈ ಚಿತ್ರದ ನಿರ್ದೇಶನ ಅಂದರೆ ವೀರ ಸಂಕಲ್ಪ ಚಿತ್ರದ ನಿರ್ದೇಶನ ಕೂಡ ಹುಣಸೂರು ಕೃಷ್ಣಮೂರ್ತಿಗಳದ್ದೇ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಪ್ರಸಾರ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಪಿಬಿ ಶ್ರೀನಿವಾಸ್ ಮತ್ತು ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಒಂದೇ ಬಳ್ಳಿಯ ಹೂಗಳು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. 1967 ತೆರೆ ಕಂಡ ಚಿತ್ರ ಇದು. ಒಂದೇ ಬಳ್ಳಿಯ ಹೂಗಳು ಕೆ ಎಸ್ ಅಶ್ವಥ್, ರಾಜಶಂಕರ್, ರಂಗ, ಬಿ ವಿ ರಾಧ, ಚಂದ್ರಕಲಾ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಎಂ ಎಸ್ ನಾಯಕ್ ಮತ್ತು ಎಂ ನಾಗೇಶ್ವರ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು, ಒಂದೇ ಬಳ್ಳಿಯ ಹೂಗಳು. ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ಸಂದೇಶಗಳು ಏನು ಹೇಳುತ್ತೆ, ನಮಗೂ ಕೂಡ ನಿಮ್ಮ ಮೇಲೆ ಭಾಳ ಸಿಟ್ಟಿದೆ, ನಮ್ಮ ಸಂದೇಶವನ್ನು ಓದೋದೇ ಇಲ್ವಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸಂದೇಶಗಳನ್ನು ಓದ್ತಾ ಇದ್ರೆ ನಿಮಗೊಂದು ಮುದ್ದಾದ ಸುಂದರವಾದ ಅಪರೂಪದ ಗೀತೆಗಳನ್ನು ಕೇಳಿಸೋದಕ್ಕೆ ಸಮಯ ಸಾಕಾಗಲ್ವಲ್ಲ ಅನ್ನೋ ಒಂದು ಅಭಿಮಾನದಿಂದ ನಿಮ್ಮ ಸಂದೇಶಗಳನ್ನು ನಾವು ಒತ್ತಟ್ಟಿಗೆ ಇಟ್ಟಿದ್ದೇವೆ. 1 ಗಂಟೆಯ ಅವಧಿಯಲ್ಲಿ ಹಳೆಯ ಗೀತೆಗಳನ್ನು ಕೇಳಿ ಆನಂದಿಸಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ವಿಧಿವಿಲಾಸ ಚಿತ್ರದ ಗೀತೆ. ನಾಗೇಂದ್ರ ಮತ್ತು ಸರೋಜಿನಿಯವರ ಧ್ವನಿಯಲ್ಲಿದೆ. ಎಚ್ ಎಲ್ ನಾರಾಯಣ ರಾವ್ ಅವರ ಸಾಹಿತ್ಯಕ್ಕೆ ಟಿ ಪದ್ಮಿನಿ ಅವರ ಸಂಗೀತವಿದೆ. ವಿಧಿವಿಲಾಸ ಚಿತ್ರ ತೆರೆ ಕಂಡದ್ದು 1962. ಎಸ್ ವಿ ಮಹೇಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ವಿಧಿವಿಲಾಸ, ಡಾಕ್ಟರ್ ರಾಜ್, ಉದಯ್ಕುಮಾರ್, ಕೆ ಎಸ್ ಅಶ್ವಥ್, ನರಸಿಂಹರಾಜು, ಲೀಲಾವತಿ, ಹರಿಣಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ಪದವು.
1: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
3: ಕರುಳಿನ ಕರಿಚಿತ್ತದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಎಲ್ ಆರ್ ಈಶ್ವರಿ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಕರುಳಿನ ಕರೆಯ ಚಿತ್ರ ಬೆಳ್ಳಿ ತೆರೆಯಲ್ಲಿ ಮೂಡಿಬಂದದ್ದು 1970 ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಆರ್ ನಾಗೇಂದ್ರ ರಾವ್, ಆರ್ ಎನ್ ಸುದರ್ಶನಂ, ಕಲ್ಪನಾ ರೇಣುಕಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ಓ ಮೇಡಮ್ ಮೆಲ್ಲಗೆ ಹೋಗಬೇಕು, ನಿಧಾನವೇನೆ ಪ್ರಧಾನ ಎನ್ನು ಮಾತು ಫಲಿತಾಪು.
1: ವಿವಿಧ ಭಾರತಿ 102.9 FM.
2: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನೋ? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಮೂಡಿ ಬಂದ ಚಂದದ ಗೀತೆ ಕಣ್ತೆರೋಣ ಚಿತ್ರದಾಗಿತ್ತು. ಎಸ್ ಜಾನಕಿ ಮತ್ತು ಎಲ್ಲಾರೀಶ್ವರಿ ಧ್ವನಿಯಾಗಿದ್ದರು. ಜಿ ವಿ ಅಯ್ಯರವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಕಣ್ತೆರೋಣ ಚಿತ್ರ ತೆರೆ ಕಂಡಿದ್ದು 1961 ಟಿ ವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ರಾಜ್ಕುಮಾರ್, ಲೀಲಾವತಿ, ಬಾಲಕೃಷ್ಣ, ಜಿ ವಿ ಅಯ್ಯರ್, ನರಸಿಂಹರಾಜು, ರಾಜೇಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಇವಾಗ ಪ್ರಸಾರವಾಗುತ್ತೆ ತಂದೆ ಮಕ್ಕಳು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ತಂದೆ ಮಕ್ಕಳು ಚಿತ್ರ ತೆರೆ ಕಂಡದ್ದು 1971 ಶ್ರೀಕಾಂತ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಜಯಂತಿ, ಬಿ ಸರೋಜಾದೇವಿ, ಶ್ರೀನಾಥ್, ರಮೇಶ್, ವಿಜಯ್, ಕಲಾ ಮುಂತಾದವರು ತಾರಾಗಣದಲ್ಲಿದ್ದರು. ತಂದೆ ಮಕ್ಕಳು ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ವಿಜಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿರುವ 1979 ತೆರೆಕಂಡ ಚಿತ್ರ ಇದು ಸೀತಾರಾಮವು. ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಮಂಜುಳಾ, ಶಂಕರ್ನಾಗ್, ಸೂರ್ಯಕುಮಾರ್, ರಾಜಾನಂದ್, ಪ್ರಭಾಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಸೀತಾರಾಮ ಚಿತ್ರದ ಒಂದು ಸುಂದರ ಗೀತೆಯನ್ನು ಕೇಳ್ತಾ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಡಾಕ್ಟರ್ ಎಂ ಬಾಲಮುರಿ ಕೃಷ್ಣ ಮತ್ತು ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಮೂಡಿಬಂತು. ಶ್ರೀ ರಾಘವೇಂದ್ರ ವೈಭವ ಚಿತ್ರದ ಗೀತೆ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಚಿಟ್ಟಿಬಾಬು ಅವರ ಸಂಗೀತವಿತ್ತು. ಶ್ರೀ ರಾಘವೇಂದ್ರ ವೈಭವ ಚಿತ್ರ ತೆರೆಕಂಡದ್ದು 1981 ಶ್ರೀನಾಥ್, ಲೋಕನಾಥ್, ಚಂದ್ರಕಲಾ, ಹೇಮಾ ಚೌಧರಿ ಮುಂತಾದವರು ತಾರಾಗಣದಲ್ಲಿದ್ದರು. ಬಾಬು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಸುವರ್ಣ ಸೇತುವೆ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. 1982 ತೆರೆಕಂಡ ಚಿತ್ರ ಇದು. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ ಸುವರ್ಣ ಸೇತುವೆ. ವಿಷ್ಣುವರ್ಧನ್, ಆರ್ತಿ, ರಾಜಾನಂದ್, ಬೇಬಿ ರೇಖಾ, ರೇಣುಕಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆ ಈ ಹೊತ್ತಿನಲ್ಲಿ.

ಹಳೆಯ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಸಾಕ್ತಾ ಇದ್ದೀವಿ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಆ ಗೀತೆ ಯಾವ್ದಪ್ಪ ಅಂತ ಹೇಳಿದ್ರೆ ಮುಯ್ಯಿಗೆ ಮುಯ್ಯಚ್ಚಿತ್ತದ್ದು ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಮುಯ್ಯಿಗೆ ಮುಯ್ಯ ಚಿತ್ರ ತೆರೆ ಕಂಡದ್ದು 1978 ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರೀನಾಥ್, ಮಂಜುಳಾ, ವಿಷ್ಣುವರ್ಧನ್, ಆರ್ತಿ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಅಷ್ಟೊತ್ತು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 11 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಇಪ್ಪತ್ತೇಳನೇ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ರಸಗೊಬ್ಬರಗಳಾದಂತಹ ಯೂರಿಯಾ, ಡಿಎಪಿ, ಎಂಒಪಿ, ಎಸ್ಎಸ್ಪಿ ಮತ್ತು ಕಾಂಪ್ಲೆಕ್ಸ್ ದರಪಟ್ಟಿಯನ್ನು ನಿಗದಿ ಮಾಡಲಾಗಿದ್ದು, ನಿಗದಿತ ದರದ ಪ್ರಕಾರ ಜಿಲ್ಲೆಯ ರೈತರಿಗೆ ರಸಗೊಬ್ಬರವನ್ನು ಮಾರಾಟ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದಂತಹ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 28ರಿಂದ ಜುಲೈ 1ರವರೆಗೆ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಡಿ 5 ವರ್ಷದ ಒಳಗಿನ 74,622 ಮಕ್ಕಳಿಗೆ ಲಸಿಕೆ ನೀಡಲು ಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಭವನ್ ಸಿಂಗ್ ಮೀನಾ ಹೇಳಿದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 2 ದಿನಗಳ ಕಾಲ ಮೇಘಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಇಂದು ಮೇಘಾಲಯದ ರಿಭೋಯಿ ಜಿಲ್ಲೆಯ ಬೋರಿಂಗ್ಬೋಂಗ್ನಲ್ಲಿ ಈಶಾನ್ಯ ರಾಜ್ಯಗಳಲ್ಲಿನ ಅತಿದೊಡ್ಡ ಸಾವಯವ ಮಸಾಲೆ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಅವರಿಂದು ತಮ್ಮ ಚೊಚ್ಚಲ ರಾಜ್ಯ ಬಜೆಟ್ ಅನ್ನು ಮಂಡಿಸಿದರು. ಇದು ಅವರ 2.5 ದಶಕಗಳ ಶಾಸಕಾಂಗ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಸಚಿವರಾದ ಸತೀಶನ್ ಅವರು ಹಣಕಾಸು ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮತ್ತು 2026-27 ಪರಿಷ್ಕೃತ ಬಜೆಟ್ ಅನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಜೊನಾಥನ್ ಡೇವಿಡ್ 3 ಗೋಲುಗಳನ್ನು ಗಳಿಸುವ ಮೂಲಕ ಕೆನಡಾ ತಂಡ ಬಿ ಗುಂಪಿನಲ್ಲಿ ತನ್ನ ಮೊದಲ ವಿಶ್ವಕಪ್ ಪಂದ್ಯ ಜಯಿಸಿದೆ. ನಿನ್ನೆ ರಾತ್ರಿ ಕತಾರ್ ವಿರುದ್ಧ 6-0 ಅಂತರದ ಜಯದೊಂದಿಗೆ ನಾಕೌಟ್ ಸುತ್ತಿನಲ್ಲಿ ಕೆನಡಾ ತಂಡ ಸ್ಥಾನವನ್ನು ಪಡೆದುಕೊಂಡಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: کٲشرِ زبٲنۍ ہِنٛدۍ پروگرام تہٕ خبرٕ تہِ چھِ نِوٕز آن AIR ایپ پٮ۪ٹھ دٔستیاب.
5: آکاشوانی ہِنٛدۍ انیک تمل نِگلچِگلُم نِوٕز آن AIR ایپل کِڑیکُم.

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:05 ಸಮಯವಾಗಿದೆ. ಶುಕ್ರವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಒಂದಷ್ಟು ಚಂದದ ಹಾಡುಗಳನ್ನು ಕೇಳೋಣ. 11 ಹಂಗಾಮ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುದೇವ್ ಹೊಯ್ಸಳ ಚಿತ್ರದ ಹಾಡು. ಹರಿಚರಣ್ ಅವರ ಧ್ವನಿಯಲ್ಲಿದೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಇದೆ. ಆದಿಪುರುಷ್ ಚಿತ್ರದ ಹಾಡನ್ನು ಕೇಳಿ ಶ್ವೇತಾ ಮೋಹನ್ ಹಾಗೂ ಕಾರ್ತಿಕ್ ಅವರ ಧ್ವನಿ. ಪ್ರಮೋದ್ ಬರವಂತಿ ಅವರ ಸಾಹಿತ್ಯ, ಅಜಯ್ ಮತ್ತೆ ಅಟಲ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಎರಡು ಹಾಡುಗಳ ನಂತರ ಮತ್ತಷ್ಟು ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ. 102.9 FM ವಿವಿಧ ಭಾರತಿ. ವಿವಿಧ ಭಾರತಿ ಅಂದರೆ ನಿಮ್ಮ ನಿತ್ಯದ ಸಂಗಾತಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ರೆ 11:25 ಸೆಕೆಂಡ್ಗಳ ಸಮಯ ಆಗಿದೆ. ನೀವು ಕೇಳಿದ್ರಿ ಸಂಜಿತ್ ಹೆಗ್ಡೆ ಅವರ

ಮನೆಯಲ್ಲಿ ಕಾಲಚಕ್ರ ಚಿತ್ರದ ಹಾಡು ನೀನೇ ಬೇಕು ಅನ್ನುವ ಗೀತೆ. ಕವಿರಾಜ್ ಅವರು ಈ ಹಾಡನ್ನ ಬರೆದಿದ್ರು, ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ರು ಗುರು ಕಿರಣ್ ಅವರು. ಅದಾದ್ಮೇಲೆ ನೀವು ಕೇಳಿದ್ರಿ ಹೇಳು ಬಾ ಕಾರಣ ಅನ್ನುವ ಹಾಡು ಒಂದೊಳ್ಳೆ ಲವ್ ಸ್ಟೋರಿ ಚಿತ್ರದ ಗೀತೆ. ವಾಸುಕಿ ವೈಭವ್ ಅವರು ಹಾಡನ್ನ ಹಾಡಿದ್ದು. ಸಾಹಿತ್ಯ ಪ್ರವೀಣ್ ಸುತಾರ ಮತ್ತು ಆಕಾಶ್ ಎಸ್ ಎನ್ ಜಾಧವ್, ಸಂಗೀತ ಸಂಯೋಜನೆ ಕೂಡ ಆಕಾಶ್ ಎಸ್ ಎನ್ ಜಾಧವ್ ಅವರದಾಗಿತ್ತು. ಇನ್ನು ನಿಹಾಲ್ ತರೋ ಅವರ ಧ್ವನಿಯಲ್ಲಿ ಕೇಳಿದ್ರೆ ಮುದ್ದು ಪೆದ್ದು ಅನ್ನುವ ಗೀತೆ, ಅದು ದಮಯನ ಚಿತ್ರದ ಹಾಡು. ನಿಹಾಲ್ ತರೋ ಮತ್ತೆ ನಿಂದಾ ಯು ನಾಯಕ್ ಅವರು ಹಾಡಿಗೆ ದನಿಯಾಗಿದ್ರು. ಸಾಹಿತ್ಯ ವೆಂಕಟರಾಮ್ ಭಟ್, ಶಶಿಕಿರಣ ಅಣೇಕರ್ ಸಂಗೀತ ಸಂಯೋಜನೆ ಮಾಡಿದ್ರು. ಕೀರ್ತನ ಬಲ್ಯ. ಆಮೇಲೆ ನೀವು ಕೇಳಿದ್ರಿ ಕಾಕ್ಟೇಲ್ ಚಿತ್ರದ ಹಾಡು ಮಳೆ ಮೋಡದ ಅನ್ನುವ ಹಾಡು, ಇದು ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿತ್ತು. ಹೃದಯ ಶಿವ ಮತ್ತು ಸಿರಾಜ್ ಮಿರಾಜ್ ಸಾಹಿತ್ಯವನ್ನು ನೀಡಿದ್ರು. ಲೋಕಿ ತವಸ್ಯ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಕೊನೆಯದಾಗಿ ಒಂದು ಹಾಡನ್ನ ಕೇಳ್ಬಿಡಿ, ಅದು ಅಂಬಾಸಡಾರ್ ಚಿತ್ರದ ಹಾಡು. ಸೋನು ಕಕ್ಕರ್ ಮತ್ತು ಫಯಾಸ್ ಖಾನ್ ಅವರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯ್ತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿ

0: ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ. 11:30 ನಂತರ ಯಾವ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ. ಯಾರಿಗೆ ಹ್ಯಾಪಿ ಬರ್ಡೇ ಅನ್ನ ಹೇಳೋಣ ನಾವು. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಖಳನಟ, ಹಾಸ್ಯ ಪೋಷಕ ಪಾತ್ರ, ಯಾವುದೇ ಪಾತ್ರ ಆದರೂ ಸರಿನೇ, ಜೀವ ತುಂಬಿ ನಟಿಸುವ ಕಲಾವಿದ, ಬಹುಭಾಷಾ ಪ್ರವೀಣ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೆ ಹಿಂದಿ ಸೇರಿದ ಹಾಗೆ 11 ಭಾಷೆಗಳು, 300ಕ್ಕೂ ಹೆಚ್ಚು ಸಿನಿಮಾಗಳು. ಕಳೆದ 30 ವರ್ಷಗಳಿಂದ ಚಿತ್ರರಂಗದಲ್ಲಿ ನೆಲೆ ನಿಂತಿರುವ ನಟ ಆಶೀಶ್ ವಿದ್ಯಾರ್ಥಿ. ಆಶೀಶ್ ವಿದ್ಯಾರ್ಥಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತ ಆಶೀಶ್ ವಿದ್ಯಾರ್ಥಿಯವರನ್ನ ಕುರಿತಾದ ಒಂದಷ್ಟು ಮಾಹಿತಿಯ ಜೊತೆಗೆ ಚಂದದ ಹಾಡುಗಳನ್ನ ಕೇಳ್ತಾ ಸಾಗೋಣ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

ಅದನ್ನ ಬರೆದಿದ್ರು ದೇವ ಅವರ ಸಂಗೀತ ಹಾಡಿಗಿತ್ತು. ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಜೂನ್ ತಿಂಗಳ 19ನೇ ತಾರೀಕು ಜನ್ಮ ದಿನವನ್ನು ಆಚರಿಸಿಕೊಳ್ತಾ ಇರುವಂತಹ ಖಳನಟ, ಹಾಸ್ಯನಟ, ಪೋಷಕ ನಟ, ಯಾವುದೇ ಪಾತ್ರ ಆದರೂ ಸರಿ ಜೀವ ತುಂಬಿ ನಟಿಸುವಂತಹ ಕಲಾವಿದ, ಬಹುಭಾಷಾ ಪ್ರವೀಣ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿ ಬೆಂಗಾಲಿ ಹೀಗೆ 11 ಭಾಷೆಗಳಲ್ಲಿ 300 ಹೆಚ್ಚು ಸಿನಿಮಾಗಳು. ಕಳೆದ 30 ವರ್ಷಗಳಿಂದ ಭಾರತೀಯ ಚಿತ್ರರಂಗದಲ್ಲಿ ಮನೆ ಮಾತಾಗಿರುವಂತಹ ನಟ ಆಶಿಷ್ ವಿದ್ಯಾರ್ಥಿ. ಆಶಿಷ್ ವಿದ್ಯಾರ್ಥಿಯವರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರ ಒಂದು ಗಂಭೀರವಾದ ಧ್ವನಿ ಮತ್ತು ಅವರದ್ದೇ ಆದಂಥ ಒಂದು ವಿಶಿಷ್ಟವಾದಂಥ ಮ್ಯಾನರಿಸಮ್. ಕಣ್ಣುಗಳಲ್ಲೇ ಕ್ರೌರ್ಯ ಇರಲಿ, ಮುಖದಲ್ಲಿ ವ್ಯಂಗ್ಯ ಇರಲಿ, ಅಥವಾ ಅವರು ಕೊಡುವಂಥ ಆ ಭಾವನೆಗಳು ಯಾವುದೇ ಪಾತ್ರಕ್ಕಾದರೂ, ವಿಲನ್ ಇರಬಹುದು, ಪೋಷಕ ಪಾತ್ರ ಇರ್ಬೋದು, ಹಾಸ್ಯ ಪಾತ್ರಕ್ಕೆ ತನ್ನದೇ ಆದಂಥ ಒಂದು ಕಳೆಯನ್ನು ಕೊಡುವಂಥ ಶಕ್ತಿ ಅವರ ನಟನೆಗೆ ಇದೆ. ಕೋಟಿಗೊಬ್ಬ ಸಿನಿಮಾದ ಮಾರ್ಕೋಸ್ ಪಾತ್ರ ಅದಕ್ಕೋಸ್ಕರನೇ ಇವತ್ತಿಗೂ ಕೂಡ ಸಾಕಷ್ಟು ಜನಕ್ಕೆ ನೆನಪಿದೆ. ಅವರು ಆಶಿಷ್ ವಿದ್ಯಾರ್ಥಿ ನಾಟಕರಂಗ ಅಂದರೆ ರಂಗಭೂಮಿಯ ಹಿನ್ನೆಲೆಯಿಂದ ಬಂದವರು, ಹಾಗಾಗಿ ಅವರ ನಟನೆಯಲ್ಲಿ ಕೃತಕತೆ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಪಾತ್ರ ಎಂಥ ಕ್ರೂರವಾಗಿದ್ದರೂ ಕೂಡ ಅದಕ್ಕೆ ತಕ್ಕ ಒಂದು ನೈಜತೆಯನ್ನು ಕೊಡ್ತಾರೆ ತಮ್ಮ ಅಭಿನಯದಲ್ಲಿ. 1994 ದ್ರೋಹ್ಕಾಲ್ ಅನ್ನುವ ಹಿಂದಿ ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂಥ ನಟ ಆಶಿಷ್ ವಿದ್ಯಾರ್ಥಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಮ್ಮ ಬಸವ ಚಿತ್ರದ ಹಾಡು ಕೇಳಿದ್ರಿ. ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಧ್ವನಿ, ಗುರುಕಿರಣ್ ಅವರ ಸಂಗೀತ ಹಾಡಿಗಿತ್ತು. ಆಶಿಷ್ ವಿದ್ಯಾರ್ಥಿ ಅವರು ಕನ್ನಡ ಚಿತ್ರರಂಗದಲ್ಲಿ 30 ಕೂಡ ಸಕ್ರಿಯರಾಗಿದ್ದಾರೆ. ಕನ್ನಡದ ಟಾಪ್ ನಟರಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್, ಶಿವರಾಜ್ಕುಮಾರ್, ರವಿಚಂದ್ರನ್, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಅವರ ನಟನೆ ಬಹಳ ವಿಶೇಷ. ಕೋಟಿಗೊಬ್ಬ ಸಿನಿಮಾದಲ್ಲಿ ಆಶಿಷ್ ವಿದ್ಯಾರ್ಥಿ ಅವರು ತಮ್ಮ ಕನ್ನಡ ಸಿನಿಮಾದ ಒಂದು ಮೈಲಿಗಲ್ಲು ಅಂತಾನೆ ಹೇಳುವಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತಾರೆ. ಒಂದು ಅಂತಾರಾಷ್ಟ್ರೀಯ ವಿಲನ್ ಡಾನ್ ಪಾತ್ರದಲ್ಲಿ ಅವರು ವಿಶೇಷವಾಗಿ ಗಮನ ಸೆಳೀತಾರೆ. ಈ ಪಾತ್ರದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಇವರ ಒಂದು ಗಂಭೀರವಾದ ನೋಟ ಮತ್ತೆ ಗಹಗಹಿಸಿ ನಗುವಂತಹ ಆ ನಗು, ಖಡಕ್ ಧ್ವನಿ, ಇವೆಲ್ಲ ಸಿನಿಮಾ ನೋಡ್ತಾ ಇದ್ದಾಗ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇವತ್ತಿಗೂ ಕೂಡ ಕನ್ನಡದ ಬೆಸ್ಟ್ ವಿಲನ್ಗಳಲ್ಲಿ ಆಶಿಷ್ ವಿದ್ಯಾರ್ಥಿಯವರ ಹೆಸರು ಕೇಳ್ತಾನೆ ಇರುತ್ತೆ. ಹಾಗೆಯೇ 2007 ಬಂದಂಥ ಆ ದಿನಗಳು ಸಿನಿಮಾದ ಜಯರಾಜ್ ಪಾತ್ರ, ಬೆಂಗಳೂರಿನ ಭೂಗತ ಲೋಕದ ಕಥೆಯನ್ನು ಆಧರಿಸಿದ ಈ ಸಿನಿಮಾದಲ್ಲಿ ಕೂಡ ಜಯರಾಜ್ ಪಾತ್ರಕ್ಕೆ ಆಶಿಷ್ ವಿದ್ಯಾರ್ಥಿ ಧ್ವನಿಯನ್ನು ಕೊಟ್ಟಿದ್ರು. ಇವರು ಖುದ್ದಾಗಿ ಸಿನಿಮಾದಲ್ಲಿ ತೆರೆ ಮೇಲೆ ಕಾಣಿಸ್ಕೊಳ್ಳದೇ ಇದ್ರೂ ಕೂಡ ಇವರ ಒಂದು ಗಂಭೀರವಾದ ಆ ರಗಡ್ ಧ್ವನಿ ಜಯರಾಜ್ ಪಾತ್ರಕ್ಕೆ ಜೀವ ತುಂಬಿತ್ತು. ಸಿನಿಮಾ ಸೂಪರ್ ಹಿಟ್ ಆಗೋದಕ್ಕೆ ಇವರ ಧ್ವನಿ ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಇನ್ನು ಆಕಾಶ್ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಹಾಗೆ ರಮ್ಯಾ ಅವರ ಅಭಿನಯದ ಒಂದು ಕೌಟುಂಬಿಕ ಸಿನಿಮಾದಲ್ಲಿ ನಾಯಕಿಯ ಅಣ್ಣನಾಗಿ ಇವರ ಪಾತ್ರ ಜನರಿಗೆ ಬಹಳ ಇಷ್ಟ ಆಯಿತು. ಇದು ಬರೀ ಹೊಡೆದಾಟದ ಪಾತ್ರ ಅಷ್ಟೇ ಅಲ್ಲ, ಒಂದು ಶ್ರೀಮಂತ ವ್ಯಕ್ತಿ ತನ್ನ ತಂಗಿಯನ್ನು ಅತಿಯಾಗಿ ಪ್ರೀತಿಸ್ತಾ ಅವಳನ್ನು ನಿಯಂತ್ರಿಸುವ ಒಬ್ಬ ಗಂಭೀರ ಅಣ್ಣನ ಪಾತ್ರವನ್ನು ಇವರು ಬಹಳ ಅದ್ಭುತವಾಗಿ ನಿಭಾಯಿಸಿದ್ರು. ಹಾಗೆ ಯಾರೇ ಕೋಗಾಡಲಿ ಸಿನಿಮಾದಲ್ಲಿ ಕೂಡ ಇವರು ಮುಖ್ಯ ವಿಲನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಪುನೀತ್ ಮತ್ತು ಆಶಿಷ್ ನಡುವಿನ ಸಾಕಷ್ಟು ಸನ್ನಿವೇಶಗಳು ಜನರಿಗೆ ತುಂಬಾ ಇಷ್ಟ ಆಗಿತ್ತು.

ಆಕಾಶ್ ಚಿತ್ರದ ಹಾಡನ್ನ ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ, ಕುನಾಲ್ ಗಾಂಜಾವಲ್ ಅವರು ಹಾಡಿಗೆ ದನಿಯಾಗಿದ್ರು. ಭಾರತೀಯ ನಟ ಆಶಿಷ್ ವಿದ್ಯಾರ್ಥಿ ಅವರ ಜನ್ಮದಿನ, ಕಲಾಭಾರತಿ ಕಾರ್ಯಕ್ರಮ ಕೂಡ ಅವ್ರ ಬಗ್ಗೆನೇ ಸಾಕ್ತಾ ಇದೆ. ವಿಷ್ಣುವರ್ಧನ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಚಿತ್ರೀಕರಣದ ಸಂದರ್ಭದಲ್ಲಿನ ನೆನಪುಗಳನ್ನು ಆಶಿಷ್ ವಿದ್ಯಾರ್ಥಿ ಮಾಡಿಕೊಳ್ತಾರೆ. ಅಂದರೆ ಅವರ ಜೊತೆ ಕೆಲಸ ಮಾಡಿದಂಥ ಅನುಭವವೇ ಸುಂದರ ಅಂತ ಹೇಳ್ತಾರೆ. ಅಂದರೆ ಅವರು ವಿಷ್ಣುವರ್ಧನ್ ಅವರ ಜೊತೆಗೆ ಕೋಟಿಗೊಬ್ಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆ ಒಂದು ಪಾತ್ರ ಏನಿದೆಯಲ್ಲ, ಆ ಪಾತ್ರ ಕೋಟಿಗೊಬ್ಬ ಸಿನಿಮಾ ತಮಿಳಿನ

ಭಾಷಾ ಸಿನಿಮಾದ ಒಂದು ಡಬ್ಬಿಂಗ್. ರಜನಿಕಾಂತ್ ಎದುರು ರಘುವರನ್ ಅವರು ಮಾಡಿದಂಥ ಪಾತ್ರವನ್ನು ಆಶೀಶ್ ವಿದ್ಯಾರ್ಥಿ ಅವರು ಕನ್ನಡದಲ್ಲಿ ಮಾಡ್ತಾರೆ. ವಿಷ್ಣುವರ್ಧನ್ ಅವರ ಆ ಒಂದು ಗಾಂಭೀರ್ಯಕ್ಕೆ ತಕ್ಕ ಹಾಗೆ ಆಶೀಶ್ ವಿದ್ಯಾರ್ಥಿ ಕೂಡ ತಮ್ಮದೇ ಆದ ಶೈಲಿಯಲ್ಲಿ ಆ ವಿಲನ್ ಪಾತ್ರವನ್ನು ಮರುಸೃಷ್ಟಿ ಮಾಡಿದರು ಅಂತಲೇ ಹೇಳ್ತಾರೆ. ಶೂಟಿಂಗ್ ಸೆಟ್ನಲ್ಲಿ ಚಿತ್ರೀಕರಣದ ಸ್ಥಳಗಳಲ್ಲಿ ವಿಷ್ಣುವರ್ಧನ್ ಅವರು ಆಶೀಶ್ ವಿದ್ಯಾರ್ಥಿ ಅವರ ನಟನ ಕೌಶಲ್ಯವನ್ನು ನೋಡಿ ಸೆಟ್ನಲ್ಲೇ ಬೆನ್ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ರು ಅಂತ ಹೇಳ್ತಾರೆ ಆಶೀಶ್. ಹಾಗೆ ತೀರಾ ಇತ್ತೀಚೆಗೆ ಆ ಸಿನಿಮಾ ಯಶಸ್ವಿಯಾಗಿ ಪೂರೈಸಿದಂಥ ದಿನಗಳನ್ನು ಮೆಲುಕು ಹಾಕುವ ಸಂದರ್ಭದಲ್ಲೂ ಕೂಡ ವಿಷ್ಣು ಸರ್ ಎದುರು ನಟಿಸುವಾಗ ವಿಲನ್ ಪಾತ್ರಕ್ಕೂ ಕೂಡ ಒಂದು ತೂಕ ಸಿಗ್ತಾ ಇತ್ತು ಅಂತ ಆಶೀಶ್ ವಿದ್ಯಾರ್ಥಿ ಹೇಳ್ತಾರೆ. ಅದೇ ಥರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಅಪ್ಪು ಜೊತೆಗಿನ ಒಡನಾಟವನ್ನು ಹೇಳ್ತಾರೆ. ಆಕಾಶ್ ಮತ್ತು ಯಾರೇ ಕೂಗಾಡಲಿ ಸಿನಿಮಾದಲ್ಲಿ ಕೂಡ ಆಶೀಶ್ ಪುನೀತ್ ಇಬ್ಬರು ಮುಖಾಮುಖಿಯಾಗಿರ್ತಾರೆ. ಅಪ್ಪು ಅವರ ಸರಳತೆಗೆ ಆಶೀಶ್ ಫಿದಾ ಆಗಿದ್ದರು. ಪುನೀತ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಇಷ್ಟು ಸರಳವಾಗಿ ವಿನಮ್ರವಾದಂಥ ನಟನ ಜೊತೆಗೆ ಕೆಲಸ ಮಾಡೋದು ನಿಜವಾಗ್ಲೂ ಯಾವುದಕ್ಕೂ ಖುಷಿ ಕೊಡುವಂಥ ವಿಷಯ. ಅವರು ಎಷ್ಟು ದೊಡ್ಡ ನಟ ಆಗಿದ್ರು ಕೂಡ ಎಲ್ಲರಿಗೂ ಕೂಡ ತಂತ್ರಜ್ಞ ಆಗಿರಲಿ ಸಹನಟ ಆಗಿರಲಿ ಎಲ್ಲರಿಗೂ ಕೂಡ ಗೌರವದಿಂದ ನಡೆಸ್ಕೊಳ್ತಾ ಇದ್ರು ಅಂಥೇಳಿ ಅವರು ನೆನಪನ್ನು ಹಂಚಿಕೊಂಡಿದ್ದಾರೆ.

ಆ ದಿನಗಳು ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರು ಬರೆದಿದ್ದು. ಇಳೆಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ನಂದಿತಾ ಅವರೊಂದಿಗೆ ಧ್ವನಿಯಾಗಿದ್ರು ಇಳೆಯರಾಜ ಅವರು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಷ್ಟ ಆಶಿಷ್ ವಿದ್ಯಾರ್ಥಿಯವರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆಶಿಷ್ ವಿದ್ಯಾರ್ಥಿ ಅವರು ಬರೀ ನಟ ಮಾತ್ರ ಅಲ್ಲ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಯೂಟ್ಯೂಬ್ನಲ್ಲಿ ಫುಡ್ ವ್ಲಾಗ್ಗಳ ಬಗ್ಗೆ ಅಂದರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿನ ಆಹಾರ ಪದ್ಧತಿಯನ್ನು ಪರಿಚಯಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ಕರ್ನಾಟಕಕ್ಕೆ ಕೂಡ ಸಾಕಷ್ಟು ಸಲ ಭೇಟಿ ಕೊಟ್ಟು ಕರ್ನಾಟಕದ ಆಹಾರ ವಿಶೇಷಗಳ ಬಗ್ಗೆ ಕೂಡ ತಮ್ಮ ಯೂಟ್ಯೂಬ್ನಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮದೇ ಹೆಸರಿನ ಬೆಂಗಳೂರಿನ ಐಕಾನಿಕ್ ಹೋಟೆಲ್ಗೆ ಬಂದು ಅಲ್ಲಿಯ ಏನು ಮಸಾಲೆ ದೋಸೆ, ಇಡ್ಲಿ, ವಡೆ, ಫಿಲ್ಟರ್ ಕಾಫಿಯನ್ನು ಸವಿದು ಅದರ ಹಿಂದಿನ ಒಂದು ರಹಸ್ಯವನ್ನು ಕೂಡ ಅವರು ಹಂಚಿಕೊಳ್ತಾರೆ. ಜೊತೆಗೆ ಬೆಂಗಳೂರಿನ ಕೃಪಾಲ್ ಅಮಾನ್ ಅವರ ಜೊತೆಗೆ ಕೂಡ

ಮುದ್ದೆ ಊಟ, ಮತ್ತು ನಾಟಿ ಕೋಳಿ ಸಾರು, ಮಟನ್ ಪಲಾವ್, ಹೀಗೆ ನಾನ್ ವೆಜ್ ಅಡುಗೆ ಮತ್ತು ಮಲೆನಾಡು ಶೈಲಿಯ ಆಹಾರವನ್ನು ಕೂಡ ಸವಿದು ಮನಸಾರೆ ಒಂದು ಕರ್ನಾಟಕದ ಅಡುಗೆ ವಿಶೇಷವನ್ನು ಕೂಡ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳ್ತಾರೆ. ದಕ್ಷಿಣ ಬೆಂಗಳೂರಿನಲ್ಲಿರುವಂಥ ಫಿಲ್ಟರ್ ಕಾಫಿಗೆ ಹೋಗಿ ಕಾಫಿಯ ಬೇರೆ ಬೇರೆ ರೀತಿಯ ಕಾಫಿ ರುಚಿಯನ್ನು ಸವಿತಾರೆ. ಅದರ ಜೊತೆಗೆ ಮತ್ತೊಂದು ಕಡೆಗೆ ಕೂಡ ಬೇರೆ ಬೇರೆ ಏನೇನೆಲ್ಲ ವಿಶೇಷಗಳಿದೆ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಕರ್ನಾಟಕದ ಮಲೆನಾಡು ಸಕಲೇಶ್ಪುರಕ್ಕೆ ಹೋಗ್ತಾರೆ. ಅಲ್ಲಿ ಕಾಫಿ, ಹಾಗೆ ಮೈಸೂರಿನ ಪ್ರಸಿದ್ಧ ಹೋಟೆಲ್ಗಳ ಬೇರೆ ಬೇರೆ ರೀತಿಯ ಊಟಗಳನ್ನು ಕೂಡ ತಾವು ಟೇಸ್ಟ್ ಮಾಡಿ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ತಮ್ಮ ಬಿಡುವಿನ ಸಮಯಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಅವರು ಲೈವ್ ಶೋಗಳನ್ನು ಕೂಡ ಮಾಡ್ತಾರೆ. ತಮ್ಮ 30 ವರ್ಷಗಳ ಸಿನಿಮಾ ಬದುಕಿನ ಏಳು ಬೀಳುಗಳನ್ನು ಹಂಚಿಕೊಳ್ತಾರೆ. ಮತ್ತು ಪಾಸಿಟಿವ್ ಆಗಿರುವಂಥ ಒಂದಷ್ಟು ಕಥೆಗಳನ್ನು ಕೂಡ ಹೇಳ್ತಾ ಸಾಕಷ್ಟು ಸಕ್ರಿಯವಾಗಿ ಕಾಲವನ್ನು ಕಳೀತಾ ಇದ್ದಾರೆ ಆಶಿಷ್ ವಿದ್ಯಾರ್ಥಿ. ಅವರ ಈ ಒಂದು ಜನ್ಮದಿನದ ಸಂದರ್ಭದಲ್ಲಿ ಅವರ ಎಲ್ಲ ಕನಸುಗಳು ಕೂಡ ನನಸಾಗಲಿ, ಅವರು ಖುಷಿ ಖುಷಿಯಾಗಿರಲಿ ಅಂತ ನಾವು ಹಾರೈಸ್ತಾ ನಮ್ಮ ಈ ಒಂದು ಕಲಾಭಾರತಿ ಕಾರ್ಯಕ್ರಮವನ್ನು ಯಾರೇ ಕೂಗಾಡಲಿ ಚಿತ್ರದ ಹಾಡಿನ ಜೊತೆಗೆ ಮುಕ್ತಾಯ ಮಾಡೋಣ. ಈ ಹಾಡು ಸೋನು ನಿಗಮ್ ಹಾಗೂ ಕಾರ್ತಿಕ್ ಅನುರಾಧ ಭಟ್ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಇದೆ. ಇದಾದ ನಂತರ ಅಂದರೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ಅದಾದಮೇಲೆ 12:05 ಮತ್ತೆ ಭೇಟಿಯಾಗೋಣ. ಇದು ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಂದು ಸಂಜೆ 4 ಗಂಟೆಗೆ ಹೊಸ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದು 2,400 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ ಉದ್ಯೋಗದಾತರು ಮತ್ತು ಉದ್ಯೋಗಿ ಫಲಾನುಭವಿಗಳು ಗಣ್ಯರು ಸೇರಿದಂತೆ 1,200 ಆಹ್ವಾನಿತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿಯವರು ದೇಶದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ದೇಶದ 200 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ದೇಶಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ 9,000 ಉದ್ಯೋಗದಾತರು 45,000 ಉದ್ಯೋಗಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಜೂನ್ 20ರಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. 23ನೇ ಕಂತಿನಲ್ಲಿ 18,000

0: ಗಳಿಗೆ ತಾಳಿಕೆ ಬಾಳಿಕೆ ಅಂದಾಜಿಸಲಾಗಿದೆ ಎಂದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 3 ಮತಗಳು ಅಡ್ಡ ಮತದಾನವಾಗಿದೆ, 1 ಮತ ಅಸಿಂಧುವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಪಕ್ಷಕ್ಕೆ ದ್ರೋಹ ಬಗೆದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರು ಜಯಶೀಲರಾಗಿರುವುದು ಸಂತಸ ತಂದಿದೆ. ಅಡ್ಡ ಮತದಾನ ಮಾಡಿದವರು ಯಾರು ಹಾಗೂ ಏಕೆ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುವುದು, ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚಿಸಲಾಗುವುದು ಎಂದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ದ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಹಲಸು ಮೇಳವನ್ನು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರು ಮಧ್ಯಾಹ್ನ 12 ಗಂಟೆಗೆ ಉದ್ಘಾಟಿಸಲಿದ್ದು, ಅರ್ಬನ್ ಒಯಸಿಸ್ ಮಾಲ್ ನಿರ್ದೇಶಕ ದೀಪಕ್ ಶ್ಯಾಮ್ಲುಲ್ಲಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ. ನಾಳೆ ಸಂಜೆ ಹಲಸು ಎತ್ತುವ ಮತ್ತು ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಭಾನುವಾರದಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ಹಲಸಿನ ಚಿತ್ರ ಬರೆಯುವ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ಹಲಸು ಮತ್ತು ಮಾವಿನ ಅಡುಗೆಗಳ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
1: ಹಲಸು ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರೂರುತ್ತೆ. ಯಾಕೆಂದ್ರೆ ಹಲಸಿನ ಪರಿಮಳ, ಅದರ ಮಾಧುರ್ಯ, ರುಚಿ ನಮ್ಮನ್ನ ಸೆಳೆಯುವಂಥದ್ದು. ನಮ್ಮ ರಾಜ್ಯದಲ್ಲಿ 16 ಹಲಸಿನ ತಳಿಗಳಿದ್ದಾವೆ. ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನ ರುಚಿಯ ತಳಿಗಳಿದ್ದಾವೆ. ಈ ಹಲಸಿನ ಬಗ್ಗೆ ಸಾರ್ವಜನಿಕರಿಗೆ ಒಂದು ರುಚಿ ತೋರಿಸ್ಬೇಕು, ಅರಿವು ಮೂಡಿಸಬೇಕು. ಹಲಸು ಬೆಳೆ, ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳನ್ನ ಹೆಚ್ಚಿಸಬೇಕು, ರೈತರಿಗೆ ಆ ಮೂಲಕ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಹಜ ಸಮೃದ್ಧ ಸಂಸ್ಥೆ ಇದೇ ತಿಂಗಳ 19, 20 ಮತ್ತು 21 ಜೂನ್ 2026 ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ 3 ದಿವಸಗಳ ಹಲಸು ಮೇಳವನ್ನ ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಹಾಗೆ ಅರ್ಬನ್ ಒಯಸಿಸ್ ಮಾಲ್ ಸಹಯೋಗ ಕೊಟ್ಟಿರುವಂತದ್ದು. ಈ 3 ದಿವಸ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿಭಿನ್ನ ತಳಿಯ ಹಲಸು, ಹಲಸಿನ ಉತ್ಪನ್ನಗಳು ಹಾಗೆ ಬೇರೆ ಬೇರೆ ಸಾವಯವ ಉತ್ಪನ್ನಗಳನ್ನ ರೈತರು, ರೈತ ಉತ್ಪಾದಕ ಕಂಪನಿಗಳು, ಹೆಣ್ಮಕ್ಕಳು ತರ್ತಾ ಇದ್ದಾರೆ. ನಾಗರಿಕರು ಹಾಗೆ ಸುತ್ತಮುತ್ತ ಜಿಲ್ಲೆಗಳ ಹಲಸು ಪ್ರಿಯರು ಆಗಮಿಸಿ ಇದರ ರುಚಿಯನ್ನ ಸವಿಬೇಕು, ಹಲಸು ಬೆಳೆಗಾರರ ಕೈ ಹಿಡಿಬೇಕು ಅಂತೇಳಿ ಒಂದು ಮನವಿ.
0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ

0: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಕರ್ ಅವರಿಂದ ಕೇಳಿ ಕಥೆ ದೇವರು ಬೆಳೆಸಿದ ಬೋನ್ಸಾಯ್. ನಂತರ ಸ್ವರಚಿತ ಕವನ ವಾಚನ.
1: ಇತ್ತೀಚೆಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟದ. ರಾತ್ರಿಯೆಲ್ಲ ಬೀದಿಯೊಳಗ ಒದರಿ ಒದರಿ ನಿದ್ದೆಗೆಡಿಸ್ತಾವ. ಅಲ್ಲದೆ ಮನಿ ಹೊಕ್ಕು ವರಂಡದಾಗಿನ ಚಪ್ಪಲಿನೂ ಎಳ್ಕೊಂಡು ಹೋಗ್ಬಿಡ್ತಾವ. ಮೊನ್ನೆಂತೂ ಹಾಲಿನ ಪ್ಯಾಕೆಟ್ ಎಲ್ಲ ಹರಿದು ವರಂಡ ಎಲ್ಲ ಗಲೀಜು ಮಾಡಿದ್ವು. ಹಂಗಾಗಿ ನಾಗರಾಜನಿಗೆ ಹಾಲಿಟ್ಟ ಮೇಲೆ ಬೆಲ್ ಮಾಡಲಿಕ್ಕೆ ಹೇಳಿದ್ಲು ವಿದ್ಯಾ. ಈ ದಿನ ಜಲ್ದಿನೇ ಎದ್ದಿದ್ರೂ ಎದ್ದರ ಮಾಡೋದೇನದ ಅಂತ ಸುಮ್ಮನೆ ಸಕ್ರಿ ನಿದ್ದಿಗೆ ಪ್ರಯತ್ನಿಸ್ತಿದ್ಲು. ಆದ್ರೆ ಗಿರೀಶ್ ಇಲ್ಲದೇ ಇದ್ದಾಗ, ಅದು ಇವತ್ತು ಮದುವೆ ದಿನ ಬೇರೆ, ಸಕ್ರಿ ಬೆಲ್ಲ ಎಲ್ಲಿದ್ದೀತು? ಬೆಲ್ಲ ಆಗೋದನ್ನೇ ಕಾಯ್ತಿದ್ದವಳು ಅದರ ಸದ್ದಿಗೆ ಬಾಗಿಲು ತೆಗೆದು ಹಾಲಿನ ಪ್ಯಾಕೆಟ್ ತೆಗೆದುಕೊಳ್ಳುತ್ತಿದ್ದಂಗೆನೆ ಪ್ರದೀಪ

ತಕ್ಷಣಾಗಿ ಹಲ್ಲು ಕಿರಿಯುತ್ತಾ ನಿಂತಿದ್ದ. ಇದೇನು ಮುಂಜು ಮುಂಜಾನೆ ಬಂದಿದ್ದಿ? ಬಾ ಬಾ, ನಂಗೂ ಚಹಾ ಕುಡಿಲಿಕ್ಕೆ ಕಂಪ್ನಿ ಆಯ್ತು ನೋಡು ಎಂದಾಗ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿಯಾದ್ಯ ಎಂದು ಅವಳ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡಿದ. ಇವಳಿಗೆ ಅಚ್ಚರಿಯೋ ಅಚ್ಚರಿ. ಅಬ್ಬಾ, ನಿನಗೆ ಹೆಂಗೆ ಗೊತ್ತಾಯ್ತೋ, ಅಮ್ಮ ಹೇಳಿದ್ರಾ ಅಂದಾಗ ಆತ ಹಿಗ್ಗಿನಿಂದ ಹೌದೆಂಬಂತೆ ಮೇಲೆ ಕೆಳಗೆ ಗೋಣು ಅಳ್ಳಾಡಿಸಿದ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರದೀಪ್ ಎಂದು ಅವನ ತಲೆ ಮೇಲೆ ಕೈಯಾಡಿಸಿ, ಕೂಡು ಚಹಾ ಮಾಡ್ತೀನಿ ಎಂದು ಒಳನಡೆದ್ಲು. ಈ ಬಾರಿ ಗಿರೀಶ್ ಊರಲ್ಲಿರದಕ್ಕೆ ಮನಸ್ಸಿಗೆ ಬಣಬಣ, ಯಾವುದಕ್ಕೂ ಉತ್ಸಾಹವಿಲ್ಲ. 15 ವರ್ಷದಿಂದಲೂ ಇಬ್ಬರು ಸಂಭ್ರಮದಿಂದ ಆಚರಿಸ್ತಿದ್ವು, ಆದರೆ ಈ ಬಾರಿ ಅಚಾನಕ್ ಅಷ್ಟೇ ಅನಿವಾರ್ಯವಾಗಿ ಬಂದ ಕೆಲಸ ಇಬ್ಬರಿಗೂ ಅಷ್ಟೇ ಬೇಸರಿಕೆ ಆಯಿತು. ಹಾಸಿಗೆಯೊಳಗೆ ಬೇಜಾರಿನಿಂದ ಹೊರಳಾಡುತ್ತಿದ್ದ ಅವಳ ಮನಸ್ಸು ಮುಂಜಾನೆಯೇ ಪ್ರದೀಪ್ ಬಂದು ಶುಭ ಕೋರಿದ್ದಕ್ಕೆ ಮನಸ್ಸು ನಿಚ್ಚಳಾಯಿತು. ಪಾಪ, ಗಾಯತ್ರಿ ಆಂಟಿ ಮಗನಿಂದ ಶುಭಾಶಯ ಕಳಿಸ್ಯಾರ. ಹಂಗಾರೆ ಬಹುಶಃ ಪ್ರದೀಪ್ಗೆ ಇಷ್ಟು ಹೇಳಲಿಕ್ಕೆ ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡಿಸಿರ್ಬೇಕು ಅಂದುಕೊಂಡು ಚಹಾವನ್ನು ಒಂದು ಕಪ್ಗೆ ಸೋಸಿ ಇನ್ನೊಂದನ್ನು ಲೋಟಕ್ಕೆ ಸೋಸಿ ಅವನಿಗೆ ಕೊಟ್ಲು. ಕಪ್ಪಿನಲ್ಲಿ ಚಹಾ ಕುಡಿಯಲು ಅವನಿಗೆ ಬಹಳ ಇಷ್ಟ, ಆದರೆ ಆತನ ದಪ್ಪ ತುಟಿಗಳಿಂದ ಚಹಾ ಸೋರಿ ಹೋಗ್ತದೆ. ಹಾಗಾಗಿ ಅಂಚುಗಳಿರುವ ಲೋಟದಲ್ಲೇ ಆತ ಕುಡಿಬೇಕು. ಒಂದು ಕೈಯಲ್ಲಿ ಲೋಟ ಹಿಡಿದು ಇನ್ನೊಂದು ಕೈ ಮುಂದೆ ಚಾಚಿ ಹ್ಯಾಪಿ ವೆಡ್ಡಿಂಗ್ ಎಂದು ಮುಂದಿನ ಪದಕ್ಕೆ ತಡವರಿಸಿದ. ವಿದ್ಯಾ ಅದನ್ನು ಪೂರ್ಣಗೊಳಿಸಿ ನಕ್ಕಳು. ಅವನಿಗೋ ಖುಷಿಯೋ ಖುಷಿ, ಮತ್ತೆ ಮತ್ತೆ ಹೇಳ್ತಿದ್ದ, ಅಯ್ಯೋ ಸಾಕೋ, ಬೇಕಾದಷ್ಟು ಹ್ಯಾಪಿ ಆಯಿತು ಇವತ್ತು ಎಂದು ಗಾಯತ್ರಿ ಆಂಟಿಗೆ ಫೋನ್ ಮಾಡಿ, ಥ್ಯಾಂಕ್ ಯು ಆಂಟಿ, ಇವತ್ತು ಪ್ರದೀಪ ನನ್ನ ದಿನಾನೇ ಬದಲಾಯಿಸ್ಬಿಟ್ಟ. ಗಿರೀಶ ಊರಾಗಿಲ್ಲಂತ ಬಹಳ ಬೇಸರಿಕೆ ಆಗಿತ್ತು, ಆದ್ರೆ ಮುಂಜಾನೆ ಪ್ರದೀಪ್ ಸರ್ಪ್ರೈಸ್ ಕೊಟ್ಟ ನೋಡ್ರಿ, ಎಲ್ಲ ಬೇಸರಿಕೆ ಒಂದೇ ಸಲಕ್ಕೆ ಉಫ್ ಅಂತ ಗಾಳಿಗೆ ಹಾರಿ ಹೋಯ್ತು. ನಂಗೆ ಗೊತ್ತು ಅವನಿಗೆ ಇಷ್ಟು ಹೇಳಲಿಕ್ಕೆ ನೀವು ಎಷ್ಟು ಶ್ರಮ ತಗೊಂಡಿರ್ತೀರಿ ಅಂತ. ಥ್ಯಾಂಕ್ಸ್ ಆಂಟಿ ಎಂದಳು. ಅಷ್ಟರಲ್ಲಿ ಪ್ರದೀಪ್ ಕೇರಂ ಬೋರ್ಡ್ ತಂದು ತಾನೂ ಕೂತು ವಿದ್ಯಾಗೂ ಆಡಲು ಕರೆದ. ಈಗ ಬ್ಯಾಡೋ, ನಾನು ಸ್ನಾನ ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು, ಗಿಡಕ್ಕೆ ನೀರು ಹಾಕಬೇಕು, ಸಂಜೆಗೆ ಆಡೋಣ ಅಂತ ಹೇಳಿದ್ರು. ಅವನು ಆಡಲೇಬೇಕು ಅಂತ ಹಠ ಹಿಡಿದಾಗ ವಿಧಿ ಇಲ್ಲದೆ ಒಂದೇ ಆಟ ಆಡಬೇಕು ನೋಡು ಎಂದು ಕಂಡೀಷನ್ ಹಾಕಿ ಆಡಲು ಕುಳಿತಳು. ಬೇಕು ಅಂತಲೇ ತಾನು ಸೋತು ಅವನನ್ನು ಖುಷಿಯಿಂದ ಮನೆಗೆ ಕಳಿಸಿದ್ಲು. ಸಂಜೆ ಬರ್ತೀನಿ ಆಗ ಆಡೋಣ ಅಂತ ತೊದಲು ತೊದಲಾಗಿ ಜೊಲ್ಲಿನ ಹನಿ ಸಿಡಿಸುತ್ತಾ ಹೇಳಿದ. 15 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಾಗುವ ಹಂಬಲ ಬಿಟ್ಟಾಯಿತು. ನೋವು ಮರೆಯಲು ಏನೇನೋ ಹವ್ಯಾಸಗಳನ್ನು ಅಂಟಿಸ್ಕೊಂಡಿದ್ಲು ವಿದ್ಯಾ. ಸಣ್ಣಕಿದ್ದಾಗ ಕಲಿತ ಒಂದಷ್ಟು ಸಂಗೀತ ಈಗ ಜೀವನದ ಪಲುಕಾಕಿತ್ತು. ಬಟ್ಟಿ ಮೇಲೆ ಪೇಂಟಿಂಗ್ ಮಾಡಿ ಮನೆಯ ಕಿಟಕಿ, ಬಾಗಿಲು, ಟೇಬಲ್ ಕ್ಲಾತ್, ಸೋಫಾ ಕವರ್, ತಲೆದಿಂಬು ಎಲ್ಲವೂ ಬಣ್ಣ ಬಣ್ಣದ ಹೂ, ಬಳ್ಳಿ, ಹಣ್ಣು ಗೊಂಚಲಗಳಿಂದ ತುಂಬಿಕೊಂಡಿತು. ಇನ್ನೊಂದು ವಿಪರೀತ ಹುಚ್ಚು ಹಿಡಿಸಿಕೊಂಡದ್ದು ಅಂದರೆ ಕೈತೋಟ. ಮನೆಯ ಸ್ವಲ್ಪ ದೊಡ್ಡದೇ ಅನ್ನಬಹುದಾದ ಅಂಗಳ, ಹಾಲ್, ಕಂಪೌಂಡ್, ಟೆರೇಸ್ ಎಲ್ಲವೂ ಹಸಿರುಟ್ಟು ಮೆರೆಯುತ್ತಿದ್ವು. ಮನೆಯೊಳಗೆ ತೆಂಗಿನಕಾಯಿ ಪರಟಿ ಇಕ್ಕಿ ಕೈಯಾಗ ಹೂದಾನಿ ಆಗ್ತಿತ್ತು. ಕೊಬ್ಬರಿ ಎಣ್ಣೆ ಬಾಟಲ್ಲು ಗಿಡ ಹೊತ್ತು ಗರತಿ ಆಗ್ತಿದ್ಲು. ಪೌಡರ್ ಡಬ್ಬಿ ಫ್ಯಾಷನ್ ಲೇಡಿ ಆಗ್ತಿದ್ಲು. ಹಿಂಗೆ ನನಗೆ ಮಕ್ಕಳು ಇಲ್ಲ ಅನ್ನುವ ಸಂಕಟದಿಂದ ಮುಕ್ತಾಗಿದ್ಲು. ಇವುಗಳೊಳಗೆ ತಾನು ತೊಡಗಿಸಿಕೊಂಡ ಹೆಂಡತಿಯನ್ನು ಕಂಡ ಗಿರೀಶಗೂ ಒಂಥರ ನೆಮ್ಮದಿ. ಹಾಗಾಗಿ ಅವಳ ಹವ್ಯಾಸಕ್ಕೆ ಇಂಬು ಕೊಡಲಿಕ್ಕೆ ಇನ್ನಷ್ಟು ಥರಥರದ ಗಿಡದ ಸಸಿ, ಬೀಜ, ಪೇಂಟಿಂಗ್ ಸಾಮಗ್ರಿಗಳನ್ನು ತಂದುಕೊಡ್ತಿದ್ದ. ಅಂಗಳದ ಯಾವುದೋ ಗಿಡದಾಗ ಹೂ ಬಿಟ್ರೆ ಎಂಥ ಖುಷಿ ಇಬ್ಬರಿಗೂ. ವಿದ್ಯಾಗ ಬೋನ್ಸಾಯಿ ಗಿಡಗಳು ಅಂದ್ರೆ ಅದೇನೋ ಪ್ರೀತಿ. ಅಂಗಳದ ಒಂದಷ್ಟು ಹೆಚ್ಚಿನ ಜಾಗವನ್ನು ಬೋನ್ಸಾಯಿ ಗಿಡದ ಪಾಟ್ಗಳಿಗೆ ಮೀಸಲಾಗಿಟ್ಟಿದ್ಲು. ಅವಳ ಈ ರೀತಿಯ ಪ್ರೀತಿ ಕಾಳಜಿಯಿಂದ ಅನೇಕ ಸಲ ಸ್ಪರ್ಧೆಯೊಳಗೆ ಬಹುಮಾನ ಸಹ ತಗೊಂಡಿದ್ಲು. ಈ ಎಲ್ಲ ಹವ್ಯಾಸಗಳು ಅವಳ ದಿನದ ಹೆಚ್ಚು ಸಮಯ ಬೀಳ್ತಾವ. ಹಂಗಾಗಿ

ಅಕ್ಕಿಗೂ ದಿನಗಳು ಭಾರ ಆಗಂಗಿಲ್ಲ. ಎಷ್ಟೋ ಸಲ ಒಂದು ಗಿಡದ ಎದುರು ಕುಳಿತ್ಲು ಅಂದ್ರೆ ನೋಡುತ್ತಾ ಮೈ ಮರಿತಾಳೆ, ಹಾಡ್ತಾಳೆ. ಅದರ ಎಲಿ, ಕಾಂಡ, ಹೂ, ಮೊಗ್ಗು, ಕಾಯಿ ಎಲ್ಲವನ್ನ ಸೂಕ್ಷ್ಮತೆಯಿಂದ ಗಮನಿಸ್ತಾಳೆ. ತಾಯಿ ತನ್ನ ಮಗುವಿನ ಅಂಗಾಂಗವನ್ನು ದಿಟ್ಟಿಸಿ ಕಾಳಜಿ ಮಾಡುವಂಗ. ಈ ತೋಟದ ಕಾರಣಕ್ಕೆ ಊರು ಕೆರಿಗೂ ಭಾಳ ಹೋಗಂಗಿಲ್ಲ, ಕೆಲಸದವ್ರ ಮೇಲೆ ಭರವಸೆ ಸಾಲಂಗಿಲ್ಲ. ಮಕ್ಕಳನ್ನು ಆಯಾಗಳ ಕೈಯಾಗ ಅದೆಂಗೆ ಕೊಟ್ಟು ಹೋಗ್ತಾರೋ ತಾಯಂದ್ರು, ಆದರೆ ವಿದ್ಯಾಗಂತೂ ಅದು ಅಸಾಧ್ಯದ ಮಾತು. ಈ ಎಲ್ಲವುಗಳೊಂದಿಗೆ ವಿದ್ಯಾಗ ಪ್ರದೀಪನ ಗೆಳೆತನವೂ ಸೇರ್ಕೊಳ್ತು. ಬಾಜು ಮನೆಯಲ್ಲಿದ್ದ ಒಂದು ಕುಟುಂಬದ ಪುಟ್ಟ ಸದಸ್ಯ ಈತ. 20 ವಯಸ್ಸು ಆದರೂ 10 ಮನಸ್ಸು. ಮನಸ್ಸು ಮತ್ತು ದೇಹದ ಬೆಳವಣಿಗೆಯ ಸಮತೋಲನ ತಪ್ಪಿ ಹೋಗ್ಯದ. ಅದ್ಯಾಕೋ ಮಗು ಮನಸ್ಸಿನ ಪ್ರದೀಪ ವಿದ್ಯಾಳ ಮನಸ್ಸೆಳೆದ. ಆಕೆ ತೋರಿಸೋ ಪ್ರೀತಿ ಅವನಿಗೂ ಅಪರೂಪದ್ದು. ಬೇರೆಯವರ ವಿಚಿತ್ರ ನೋಟದಂಗ ವಿದ್ಯಾಳದಲ್ಲ ಅಂತ ಅವನ ಸುಪ್ತ ಮನಸ್ಸಿಗೆ ಅನಿಸಿರ್ಬೇಕು. ಹಾಗಾಗಿ ಆತನು ವಿದ್ಯಾಳೊಂದಿಗೆ ಇದ್ದಾಗ ಸಂತಸದಿಂದ ಇರ್ತಿದ್ದ. ಗಾಯತ್ರಿಗೆ ಮುಕ್ತ ಮನಸ್ಸಿಂದ ತನ್ನ ಮಗನ ಜೊತೆ ಇರುವ ವಿದ್ಯಾಳ ಬಗ್ಗೆ ಅಭಿಮಾನ. ಹಿಂಗ ಇವರ ಋಣ್ಮನಗಳು ಒಂದಾಗಿ ಹಲವು ವರ್ಷಗಳಿಂದ ಪ್ರದೀಪನ ಕಾರಣಕ್ಕೆ ಇವರ ಪ್ರೀತಿ ಸ್ನೇಹ ಹರಳುಗಟ್ಟಿತ್ತು. ಅಸ್ಪಷ್ಟ ಮಾತು, ಊದಿಕೊಂಡಂಥ ಕಣ್ಣುಗಳು, ದಪ್ಪ ತುಟಿ, ಇಡೀ ದೇಹದಲ್ಲಿ ಅಸಮವಾದ ಮಾಂಸಖಂಡಗಳ ಬೆಳವಣಿಗೆ, ಇವೆಲ್ಲ ಅವನ ವೈಕಲ್ಯವಾಗದೆ ಚೇತನವಾಗಿತ್ತು. ಅವನ ಮುಗ್ಧತೆಯನ್ನು ಪೆದ್ದುತನವಾಗಿ ಜನರು ಗ್ರಹಿಸ್ತಿದ್ರು. ಅವನಿಗೆ ಬೇಕಾಗುವ ಸ್ನೇಹ ಪ್ರೀತಿ ನೀಡದೆ ಕರುಣೆ, ಹಳಹಳಿ, ಕಾಳಜಿ ಮಾತ್ರ ಸಿಗ್ತಿತ್ತು. ಇಂತಹ ಮಗನ ಪೋಷಣೆಯನ್ನು ಗಾಯತ್ರಿ ದಂಪತಿಗಳು ದುಃಖದಿಂದ ನವೆಯದೆ ಅವನನ್ನೇ ಬದುಕಿನ ಗುರಿಯಾಗಿಸಿಕೊಂಡ್ರು. ನನ್ನ ಮಗ ಉಳಿದವರಿಗಿಂತ ಭಿನ್ನ ಎಂದು ಭಾವಿಸುತ್ತಿದ್ದರೆ ಹೊರತು ಅಶಕ್ತ ಎಂದು ತಿಳಿಯುತ್ತಿರಲಿಲ್ಲ. ಅದಕ್ಕೆ ಆತ ಅವರಿಗೆ ಭಾರವಾಗದೆ ಬದುಕಾಗಿದ್ದ. ಇವರ ಸ್ಥೈರ್ಯ ನೋಡಿದ ವಿದ್ಯಾಗ, ಅಬ್ಬಾ ದೇವರೇ, ಇಂಥ ಮಗನನ್ನು ಕೊಟ್ಟದ್ದು ನಿನ್ನ ತಪ್ಪಿರ್ಬೋದು, ಆದರೆ ಇಂಥ ತಂದೆ ತಾಯಿನ ಹುಟ್ಟಿಸಿದಲ್ಲ ಅದು ನಿನ್ನ ದೊಡ್ಡತನ ಅಂತ ಅನ್ನಿಸ್ತು. ಅವನ ಪೆದ್ದು ಮಾತಿಗೂ, ತೊದಲು ಪದಕ್ಕೂ, ಉರುಳು ನಡಿಗೆಗೂ ಸಂಭ್ರಮಿಸುವ ಆ ನಿಷ್ಕಲ್ಮಶ ತಾಯ್ತನದ ಭಾವಕ್ಕೆ ಎಂಥ ಶಕ್ತಿಯದ. ಮಾಡಿದ್ದನ್ನೇ ಮಾಡುವ, ಹೇಳಿದ್ದನ್ನೇ ಹೇಳುವ ಅವನ ನಡವಳಿಕೆಗೆ ಸ್ವಲ್ಪವೂ ಬೇಸರದೆ ನಕ್ಕು ಹಗುರಾಗುವುದು ದಿವ್ಯ ಸ್ಥಿತಿ. 20 ಮಗನನ್ನು 8-10 ವರ್ಷದವನಂತೆ ತಿಳಿಯುವ ಆ ತಿಳಿವು, ತಿಳಿಯಾದ ಮನಸ್ಸು ಬಹುಶಃ ಎಷ್ಟೋ ವರ್ಷದ ತಪಸ್ಸಿನ ಫಲದಿಂದ ಈ ಮನಸ್ಸು ಹೃದಯ ಪಡಿಲಿಕ್ಕೆ ಸಾಧ್ಯ. ಅದು ಇಂತಹ ಮಗನನ್ನು ಹೊತ್ತು ಪೋಷಿಸುವ ಕಾರಣಕ್ಕೆ ಆ ಕರ್ಮದ ಫಲದ ವಿನಿಯೋಗ. ಈ ಎಲ್ಲವನ್ನು ಯೋಚಿಸುವ ವಿದ್ಯಾಗ, ಇಂಥ ಮಗ ನಂಗೂ ಹುಟ್ಟಿದ್ರ ನಾನು ಆ ಭಾಗ್ಯ ದಕ್ಕಿಸಿಕೊಳ್ಳುತ್ತಿದ್ದೇನಲ್ಲ ಅಂತ ಅನ್ನಿಸಿ ತಕ್ಷಣ ತಾನು ಬೆಳೆಸಿದ ಬೋನ್ಸಾಯಿಗಳನ್ನು ನೋಡುತ್ತಾ ಮಂದಹಾಸ ಸೂಸಿದಳು. ನೀ ಕೊಡ್ಲಿಕ್ಕೆ ಏನಾಯ್ತು, ನಾನು ಪಡ್ಕೊಂಡೀನಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಿದ್ಲು. ಇಂತಹ ಮಗನನ್ನು ಪಡೆಯುವ ಇವಳ ಹಂಬಲ ಸ್ವಲ್ಪ ವಿಚಿತ್ರವಾದರೂ ನಿಜವೇ. ಪ್ರದೀಪ ಶಾಲೆಯಲ್ಲಿಯ ಸಂಗತಿಯನ್ನು ಗಾಯತ್ರಿಗೆ ಮಾತ್ರವಲ್ಲ, ವಿದ್ಯಾಗೂ ಹೇಳಲಿಕ್ಕೇ ಬೇಕು. ಅಂದು ಶಾಲೆಯಿಂದ ಬಂದವನೇ ಅಮ್ಮನಿಗೂ ಹೇಳದೆ ಇವಳ ಮನೆಗೆ ಬಂದ. ಅದ್ಯ ನಾನು ಕುಕ್ಕ, ಅಲ್ಲಿ ನಾನು ಅನ್ನ ಕುಕ್ಕ ಎಂದು ಕಣ್ಣು ನಿಚ್ಚಳಗೊಳಿಸಿ ಏದುಸಿರ ಭಾವದಲ್ಲಿ ಆವೇಶದಿಂದ ಬಡಬಡಿಸತೊಡಗಿದ್ದ. ವಿದ್ಯಾಳನ್ನು ಆದ್ಯಾಳೆಂದೇ ಕರೆಯುತ್ತಿದ್ದ. ಆಕೆ ಆತ ಹೇಳಿತು ತಿಳಿಯದೆ ಗಾಯತ್ರಿ ಅಂಟಿಗೆ ಫೋನ್ ಮಾಡಿ, ಪ್ರದೀಪ ಏನು ಹೇಳುತ್ತಿದ್ದಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಇವತ್ತು ಶಾಲೆಯೊಳಗೆ ಕುಕ್ಕರ್ ಹಚ್ಚಲಿಕ್ಕೆ ಕಲಿಸಿದ್ರಂತ, ಡೈರಿಯೊಳಗೆ ಬರೆದು ಕಳಿಸ್ಯಾರ, ಅದನ್ನು ಹೇಳ್ತಿರ್ಬೇಕು ಎಂದರು. ಓ ಹಂಗ ಸುದ್ದಿ ಎಂದು, ನಾಳೆ ನಮ್ಮ ಮನೆಯಾಗ ನೀನೇ ಕುಕ್ಕ

ಕರಚಬೇಕು, ನೀನೇ ಅನ್ನ ಮಾಡಬೇಕು ತಿಳಿತಾ ಅಂದಾಗ, ಈಗ ಕುಕ್ಕ ನಾನು ಅನ್ನ ಈಗ ಎಂದು ಅಡಿಗೆ ಮನೆಗೆ ಹೊರಟ. ಅವನನ್ನು ತಡೆದು, ಮಾರಾಯ ಇವತ್ತು ಊಟ ಆಗಿ ಜೀರ್ಣ ಆಗ್ಯದ, ನಾಳೆ ಮಾಡುವಂತಿ, ಈಗ ಕ್ರಿಕೆಟ್ ಆಡು ಎಂದು ಮಾತು ಮರೆಸಿದಳು. ಹ್ಞೂ ಎಂದವನೇ ಬ್ಯಾಟು ಹಿಡಿದು ಬಂದ. ಆಟದ ನಡುವೆ ಅದ್ಯ ನಾನು ಕುಕ್ಕ ಅನ್ನ ನಾನು ಕುಕ್ಕ ಕುಕ್ಕ ಎಂದು ಹುಬ್ಬು ಏರಿಸಿ ಬಡಬಡಿಸಿದ. ಆಯ್ತಪ್ಪ ನಾಳೆ ನಿಂದೆ ನಳಪಾಕ, ಈಗ ಮೊದಲು ಬಾಲ್ ಹಾಕು ಎಂದು ಆಟ ಕೆಳೆದಳು. ಪ್ರದೀಪ ಮನೆಗೆ ಹೋಗುತ್ತಲೇ ಅವನ ಗುಂಗಿನಿಂದ ಆಚೆ ಬಂದ್ಲು. ಗಿರೀಶನತ್ತ ಮನಸ್ಸು ಹಾಯಿತು. ಅದೆಷ್ಟು ಬೇಸರದಿಂದ ಹೊರಟು ನಿಂತಿದ್ದ. ನಿನ್ನೆ ರಾತ್ರಿ 12 ಗಂಟೆ ಆಗೋದನ್ನೇ ಕಾಯುತ್ತಿದ್ದನಂತೆ. ಯಾವತ್ತೂ 10 ಗಂಟೆಯ ನಂತರ ಆತ ಎಚ್ಚರವಾಗಿರೋದಿಲ್ಲ. ಹಾಗಾಗಿ ಬೆಳಗ್ಗೆ ಮಾತಾಡಿದ್ರಾಯಿತು ಎಂದು ವಿದ್ಯಾ ಮಲಗಿಬಿಟ್ಟಿದ್ಲು. ಗಾಢ ನಿದ್ದೆಯಲ್ಲಿದ್ದವಳಿಗೆ 2-3 ಬಾರಿ ಕರೆ ಬಂದರೂ ಕೇಳಿಸಿರಲಿಲ್ಲ. ಒಂದೊಮ್ಮೆ ಆ ಕರೆಗೆ ಹೋಗೊಟ್ಟಾಗ ಸಮಯ ನೋಡಿ ಮಧ್ಯರಾತ್ರಿ ಯಾಕೆ ಫೋನ್ ಮಾಡ್ದಾಯ್ತಾ ಅಂತ ದಡಬಡಾಯಿಸಿ, ಗಿರಿ ಯಾಕೆ ಇಷ್ಟೊತ್ತಿನೊಳಗೆ ಫೋನ್ ಮಾಡಿದಿ, ಏನಾಯಿತು, ಆರಾಮಿದ್ದೀಯಲ್ಲ ಎಂದು ಒಂದೇ ಸಮ ಗಾಬರಿಯಿಂದ ಕೇಳಿದ್ವಿ. ಏ ವಿದ್ದು, ಏನಾಗಿಲ್ಲ, ನಿದ್ದೆಯೊಳಗಿದ್ಯಾ, ಆರಾಮಾಗಿದ್ದೀನಿ, ಸುಮ್ಮನೆ ಫೋನ್ ಮಾಡಿದೆ ಎಂದ. ಈಗ ಸ್ವಲ್ಪ ತಿಳಿಯಾಗಿದ್ದವಳು, ನೀ ಹಿಂಗೆಲ್ಲ ತಡ ರಾತ್ರಿ ಮಾತಾಡೋದೇ ಇಲ್ಲ, ಏನಾಗ್ಯದ ಖರೆ ಹೇಳು ಅಂತ ಅಳುವುದನಿಯಲ್ಲಿ ಕೇಳಿದ್ಲು. ಅಯ್ಯೋ ಮಾರಾಯ್ತಿ, ಏನೂ ಆಗಿಲ್ಲ, ಇವತ್ತು ಮ್ಯಾರೇಜ್ ಡೇ ಅಲ್ಲಿನೋ, ಅದಕ್ಕೆ ವಿಶ್ ಮಾಡೋಣ ಅಂದ್ಕೊಂಡೆ ಎಂದು ದೀರ್ಘ ಚುಂಬನ ನೀಡಿದ. ವಿದ್ಯಾ ಪೆಚ್ಚುತನದಿಂದ, ನಾನೊಂದು ಏನೋ ತಿಳ್ಕೊಂಡೆ, ಸಾರಿ, ಐ ಲವ್ ಯು ಎಂದು ಮರೀಶ್ ಕೊಟ್ಟ ಉಡುಗೊರೆ ಅದು. ಅದರತ್ತ ಸಾಗಿದವಳೇ ಅದನ್ನು ನೇವರಿಸುತ್ತಾ ಕಣ್ಣಿಂದ ಮುದ್ದಿಸತೊಡಗಿದಳು. ಮೌನದೊಳಗೆ ಸಂಭಾಷಿಸಿದಳು. ಮನೆಗೆ ಬಂದ 1 ವರ್ಷದ ಗೆಳತಿ ಇವಳು ಎಂದುಕೊಳ್ಳುತ್ತಾ ಆ ಕುಂಡದ ಕೆಳಗೆ ಹರಡಿದ್ದ ಮಣ್ಣನ್ನು ತೆಗೆದು ಸ್ವಚ್ಛಗೊಳಿಸಿದ್ಲು. 1-2 ಒಣಗಿದ ಎಲೆ ತೆಗೆದು ಜೊತೆಗಿದ್ದ ಕಳೆಗಸ ಕಿತ್ತಿ ಮಣ್ಣಿಗೆ ಎರೆಹುಳುವಿನ ಗೊಬ್ಬರ ಕಲಿಸಿ ನೀರು ಚಿಮುಕಿಸಿದಾಗ ಎಳೆಯ ಕರುವಿನಂತೆ ಕಳಕಳೆಯಾಗಿ ಬೋನ್ಸಾಯಿ ನಳನಳಿಸತೊಡಗಿತ್ತು. ಪ್ರದೀಪನು ಬೋನ್ಸಾಯಿನಂತೆ ಎಲ್ಲೆಲ್ಲೋ ಬೆಳೆಯುವ ಬೊಡ್ಡೆಯಂತೆ, ಎಷ್ಟು ವರ್ಷವಾದರೂ ಪುಟ್ಟ ಮಗುವಿನಂತೆ, ನಾವು ಭೂಮಿಯಲ್ಲಿ ಸೊಂಪಾಗಿ ಬೆಳೆಯುವ ಗಿಡಗಳನ್ನು ಕುಂಡದಲ್ಲಿಟ್ಟು ರೆಂಬೆ ಕೊಂಬೆ ಕತ್ತರಿಸಿ ಬೆಳೆದರೂ ಬೆಳೆಯದಂತೆ ಮಾಡಿ ಇದೊಂದು ಕಲೆಯಾಗಿಸಿಕೊಂಡಂತೆ ದೇವರೂ ತನ್ನ ಸೃಷ್ಟಿಕ್ರಿಯೆಯಲ್ಲಿ ಪ್ರದೀಪನಂತಹ ಬೋನ್ಸಾಯನ್ನು ನಿರ್ಮಿಸುತ್ತಾನೋ ಏನೋ. ಎಷ್ಟೋ ಸಲ ಬೋನ್ಸಾಯಿ ಬೆಳೆಸೋದು ಮನುಷ್ಯನು ಮಾಡುವ ತಪ್ಪು ಎನಿಸಿದಾಗೆಲ್ಲ ವಿದ್ಯಾಗೆ ಹೀಗೆ ಅನಿಸೋದು, ದೇವರು ಸಹ ಬೋನ್ಸಾಯಿ ಮನುಷ್ಯರನ್ನು ಮಾಡ್ತಾನಲ್ಲ. ಹ್ಞೂ, ಪ್ರದೀಪನು ದೇವರು ಮಾಡಿ ಬೆಳೆಸಿದ ಬೋನ್ಸಾಯಿ ಅಲ್ಲೇನು ಎಂದುಕೊಳ್ಳೋಳು. ಗಿರೀಶ್ ಈ ವರ್ಷ ಏನು ಗಿಫ್ಟ್ ಕೊಡ್ತಾನೋ ಎಂದೆಲ್ಲ ಕುತೂಹಲದಿಂದ ಯೋಚನೆಯೊಳಗಿದ್ದಾಗಲೇ ಹಿಂದಿನಿಂದ ಬಂದು ಅವಳ ಕೊರಳು ಭುಜವನ್ನು ಆವರಿಸಿ ಒಂದು ಕೈಯಿಂದ ಅವಳ ಮುಖವನ್ನು ಒತ್ತಿ ಹಿಡಿದು ಗುಲಾಬಿ ಗಲ್ಲಪ್ಪಕ್ಕೆ ದೀರ್ಘವಾಗಿ ಚುಂಬನೆಯ ಮುದ್ರೆ ಬಿತ್ತು. ಗಾಬರಿಯಿಂದ ಕಣ್ಣು ಮುಚ್ಚಿ ಚೀರಲೂ ಆಗದೆ ಕ್ಷಣ ಹೊತ್ತು ದಿಗ್ಮೂಢಳಾದಳು. ಕ್ಷಣಾರ್ಧದಲ್ಲಿ ನಡೆದು ಹೋದ ಘಟನೆಗೆ ಕಾರಣರಾದವರಾರು ಎಂದು ಭಯ ಆತಂಕದಿಂದ ಗಮನಿಸಿ ಇನ್ನೂ ಹೌಹಾರಿದಳು. ಪೆಚ್ಚು ಪೆಚ್ಚು ನಗೆಯೊಂದಿಗೆ ನಿಂತಿದ್ದ ಪ್ರದೀಪ, ಇವಳಿಗೆ ವಿಚಿತ್ರವಾದ ಆತಂಕ, ಕ್ಷಣ ಹೊತ್ತು ಉಸಿರು ನಿಂತಿತು. ಪ್ರದೀಪ, ತನಗರಿವಿಲ್ಲದೆ ಉಚ್ಚರಿಸಿದಳು. ಯಾಕೆ ಹಿಂಗೆ ಹುಚ್ಚುಚ್ಚ ಆಟ ನಿಂದು ಎಂದು ಗಾಬರಿಯಿಂದ ಕೇಳಿದಳು. ಆತ ಮಾತನಾಡದೆ ಅವಳತ್ತ ಮತ್ತೆ ಸರಿದ. ಹೆದರಿದ ವಿದ್ಯಾ ಹಿಂದೆ ನಿಂತು ಸರಿದು, ಪ್ರದೀಪ ತಲೆ ಕೆಟ್ಟದೇನೋ ನಿನಗ ಅಂತ ಜೋರಾಗಿ ಕೂಗಿದ್ಲು. ಅವಳ ಸಿಟ್ಟನ್ನು

0: ಎದುರಿಸಲಾಗದೆ ದುಪ್ ದುಪ್ ಹೆಜ್ಜೆ ಇಡುತ್ತಾ ಅಳುಮುಖದೊಂದಿಗೆ ಹೋದ. ವಿದ್ಯಾ ಅದೆಂತಹದೋ ವಿಚಿತ್ರ ಅನುಭವಕ್ಕೆ ಸಿಕ್ಕು ತಲ್ಲಣಿಸಿದಳು. ಆತ ತನ್ನ ಭುಜ ಕೊರಳು ಬಳಸುವಿಕೆ, ಮುಖವನ್ನು ಅಂಗೈಯಲ್ಲಿ ಹಿಡಿದು ಜೊಲ್ಲು ಬಾಯಿಂದ ಗಲ್ಲಕ್ಕೆ ಒತ್ತಿದ ರೀತಿ, ಅದು ಅಮಾಯಕ ಪ್ರದೀಪನದಲ್ಲ, ಅವನೊಳಗಿನ ಗಂಡಸನದು. ಎಷ್ಟೋ ಸಲ ಅವನ ಅಂಗೈ ಹಿಡಿದು ಹಣ್ಣು ಸ್ವೀಟು ಕೊಟ್ಟಿದ್ದೀನಿ. ಆಗೆಲ್ಲ ಮೆತ್ತಗಿನ ಕೈಗಳು, ಮಗುವಿನಂಗ ಗಿಡ್ಡು ಗಿಡ್ಡ ಪೆಡಸಿಲ್ಲದ ಬೆರಳುಗಳು. ಆದರೆ ಇವತ್ತು ಅವನ ಕೈಗಳು ಅದೆಷ್ಟು ಗಟ್ಟಿಯಾಗಿದ್ದವು. ಯಾಕಿರಬಹುದು? ಮತ್ತೆ ಮತ್ತೆ ಆ ಘಟನೆ ಮನಪಟಲದ ಮ್ಯಾಲೆ ಚಿತ್ರಿತ ಆಗತೊಡಗಿತು, ಸಣ್ಣಗೆ ಬೆವರುತ್ತಿತ್ತು. ಗಾಯತ್ರಿ ಆಂಟಿಗೂ ಯಾವತ್ತಾದರೂ ಹಿಂಗೆ ಮಾಡಿರ್ತಾನೇನು? ಇಲ್ಲ, ಅವನ ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳನ್ನು ನನ್ನ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾರ. ಹಂಗಿದ್ರೆ ಗಾಯತ್ರಿ ಆಂಟಿ ಹೇಳದೆ ಇರ್ತಿರ್ಲಿಲ್ಲ, ಅಥವಾ ನನ್ನ ಜೊತೆಗೇನೆ ಅವನಿಗೆ ಈ ಭಾವ ಬಂದಿರಬೇಕಾ? ಅಕಸ್ಮಾತ್ ಆತ ಇನ್ನಷ್ಟು ಮುಂದುವರೆದಿದ್ರೆ, ಮುಂದುವರಿತಿದ್ನ? ಇದನ್ನ ಗಾಯತ್ರಿ ಆಂಟಿಗೆ ಹೇಳಿದ್ರೆ ಅವರಿಗೆ ಬೇಜಾರಾಗ್ಬೋದು, ನನ್ನ ಬಗ್ಗೆ ಸಿಟ್ಟು ಬರ್ಬೋದು. ಯಾಕಂದ್ರೆ ಅವರು ಅವನ ಈ ಭಾವ, ಈ ಮುಖ ನೋಡಿರ್ಲಿಕ್ಕಿಲ್ಲ. ಹೇಳೋದು ಬೇಡ, ಅವ್ರು ನಂಬೋದೇ ಇಲ್ಲ. ಅದೆಂಗೆ ನಂಬುತ್ತಾರೆ? ಗೊಂದಲದ ಗೂಡಾಗಿದ್ದ ಮನಸ್ಸು ತಹಬಂದಿಗೆ ಬರದ ವಿದ್ಯಾ ಎರಡು ಮೂರು ದಿನ ಮನೆ ಹೊರಗೆ ಕಾಲ ಕಳೆದ್ಲು. ಪ್ರದೀಪನು ಮನೆಯಲ್ಲಿ ಉಳಿದ್ದ ಸಮಯಕ್ಕೆ ಬಂದಿರಲಿಲ್ಲ. ಬಂದ್ರೆ ಅವನನ್ನ ಹೆಂಗೆ ಎದುರಿಸೋದು, ಅವನ ಜೊತೆ ಹೆಂಗೆ ವ್ಯವಹರಿಸೋದು? ಮೊದಲಂಗೆ ಇದ್ಬಿಡೋದ, ಅಥವಾ ಸ್ಟ್ರಿಕ್ಟ್ ಆಗಿರ್ಬೇಕಾ? ಅವನ ಸಹವಾಸ, ಸ್ನೇಹ ಒಮ್ಮಿಂದೊಮ್ಮೆ ಬಿಟ್ರೆ ಗಂಡ ಗಾಯತ್ರಿ ಆಂಟಿ ಮತ್ತೆಲ್ರಿಗೂ ವಿಚಿತ್ರ ಅನಿಸ್ಬೋದು. ಏನು ಮಾಡಬೇಕು ಎಂಬ ತೊಳಲಾಟದಲ್ಲಿದ್ದ ವಿದ್ಯಾಗೆ ಪ್ರದೀಪನ ಆ ದಿನದ ನಡವಳಿಕೆ ನೆನಪಾಗಿ ಇರಿಸು ಮುರುಸಾಗ್ತಿತ್ತು. ಅದೊಂದು ದಿನ ತನ್ನ ಪುಟ್ಟ ತೋಟದಲ್ಲಿದ್ದಾಗ ಸಪೋಟಾ ಬೋನ್ಸಾಯಿ ಗಿಡದಲ್ಲಿ ಪುಟ್ಟ ಹಣ್ಣಿನ ಮಿಡಿ ಮೂಡಿತ್ತು. ಅದನ್ನು ಆನಂದಿಸುವ ಸೂಕ್ಷ್ಮತೆ ಮಾಯವಾಗಿ ಅದು ಭಯದ ಗುಳ್ಳೆಯಂತೆ ಅವಳಿಗೆ ಕಾಣತೊಡಗಿತು. ಗಿರೀಶ್ ಬಂದ ಕೂಡಲೇ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ, ಮತ್ತೊಮ್ಮೆ ವಿಶ್ ಮಾಡಿದ. ವಿದ್ಯಾಗೆ ಮನದಲ್ಲಿದ್ದ ಕಸಿವಿಸಿ ಎಲ್ಲ ಕರಗಿ ನೀರಾಗಿ ಬೋರೆಂದು ಅತ್ತು ಬಿಟ್ಟಳು. ಅವಳನ್ನು ಮಗುವಿನಂತೆ ರಮಿಸುತ್ತಾ ಕಿವಿಗೆ ಕೈ ಹಿಡಿದು, ಸಾರಿ, ಇನ್ನೊಮ್ಮೆ ಬಿಟ್ಟು ಹೋಗೋದಿಲ್ಲ ಎಂದು ಆಲದ ಬೋನ್ಸಾಯಿ ಗಿಡವನ್ನು ಕೈಗಿತ್ತು, ನಿನಗೆ ಇಷ್ಟವಾದ ಗಿಫ್ಟ್ ಎಂದ. ಅವಳು ಅವಕ್ಕಾಗಿ ಅದನ್ನೇ ದಿಟ್ಟಿಸುತ್ತಿರುವಾಗ, ಇದು ನಿನ್ನ ಮಗ ಪ್ರದೀಪನಿಗೆ ಎಂದು ಬಣ್ಣ ಬಣ್ಣದ ಬಿಲ್ಡಿಂಗ್ ಸೆಟ್ ಕೊಟ್ಟ. ಮಗ ಈಗ ದೊಡ್ಡೋನಾಗ್ಯಾನ, ಈ ಆಟಿಕೆ ಬೇಕಾಗಿಲ್ಲ ಅವರಿಗೆ ಅಂತ ಆಕೆ ತನ್ನೊಳಗೆ ಹೇಳಿಕೊಂಡದ್ದು ಗಿರೀಶ್ಗೆ ಹೆಂಗೆ ಕೇಳಿಸ್ಲಿಕ್ಕೆ ಸಾಧ್ಯದ? ಕವಿತೆಯ ಶೀರ್ಷಿಕೆ ವಿಚಿತ್ರ ಆದರೂ ನಿಜ. ಬದುಕಿನ ಕ್ಯಾಲೆಂಡರ್ನಲ್ಲಿ ಈ ದಿನ ಕಾಟು ಹಾಕಿದರೂ 24 ತಾಸು ಕಳೆಯಲೇಬೇಕಾದದ್ದು ವಿಚಿತ್ರ. ಕೊಲೆ ಮಾಡಿದ್ದೇನೆ ಈ ತಾರೀಕನ್ನು, ಸಾಕ್ಷಿ ಇದೆಯಾದರೂ ಅಪಶಕುನದಂತೆ ಬದುಕಿ ಬಿಟ್ಟಿದೆ ವಿಚಿತ್ರ. ಆ ಕ್ಷಣದ ನೆನಪು ರಕ್ತ ಬೀಜಾಸುರನಂತೆ ಹಳೆಯದಾದರೂ ಕೊಳೆಯದೆಯೂ ಇರುವುದು ವಿಚಿತ್ರ. ಕಂಬನಿಗೆ ಬಂದೀಖಾನೆಯಿಂದ ಬಿಡುಗಡೆಯಾದರೂ ನನಗೆ ಉಸಿರುಗಟ್ಟುತ್ತಿರುವುದು ವಿಚಿತ್ರ. ಜಗದ ನಗುವೆಲ್ಲ ನಗೆಗೀಡಾಗಿದೆ ಎಂದು ನನ್ನ ನಗುವಿಗೆ ಇಂದು ನಾನೇ ನಿಷೇಧ ಹೇರಬೇಕಾಗಿದ್ದು ವಿಚಿತ್ರ. ಯಾವಾಗಲೂ ಎಲ್ಲರದ್ದೂ ಆಗಿದ್ದ ಈ ತಾರೀಕು ಈಗ ನಿನ್ನದು ಮಾತ್ರ ಅಂತ ಅನ್ನಿಸುತ್ತಿರುವುದು ಇನ್ನೂ ವಿಚಿತ್ರ. ಕೊಲೆಗೈದ ತಾರೀಖಿನ ಗೋರಿಯೊಳಗೂ ಕೊಲೆಗೈದ ತಾರೀಖಿನ ಗೋರಿಯೊಳಗೂ ಸೆಳೆದೊಯ್ದು ತಬ್ಬಿ ಮುದ್ದಿಸುವ ಈ ದಿನದ ಪ್ರತಿ ಕ್ಷಣವೂ ನೀನಾಗಿರುವುದು ವಿಚಿತ್ರ ಆದರೂ ನಿಜ. ಇನ್ನೊಂದು ಕವಿತೆ, ಶ್ರಾವಣದ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕರೆ ಕೆರೆ ಕಟ್ಟಿ ಒಡೆದು. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕೆರೆ ಕಟ್ಟಿ ಒಡೆದು. ಊರ ತೊಳೆ ತೊಳೆದು ಬರವೆಲ್ಲ ಕಳೆದು, ದಿಬ್ಬಗಳ ಸಿಂಗರಿಸಿ ಹಬ್ಬಗಳ ಕಳೆ ಕಟ್ಟಿ. ಬಂತಲ್ಲೋ ಬರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಎದೆಯ ಧಗಿಯೆಲ್ಲ ಮಗಿಮಳಿ ನುಂಗಿ, ಎದೆಯ ಧಗಿಯೆಲ್ಲ ಮಗಿಮಳಿ ನುಂಗಿ, ಗಿರಿನಗರ ಪುರವೆಲ್ಲ ತಿಳಿಮಗುವಾಗಿ, ಗಿರಿನಗರ ಪುರವೆಲ್ಲ ತಿಳಿಮಗುವಾಗಿ, ನೊಗವೇರಿ ತಣ್ಣ ಕಾಯಕದ ಹೆಗಲಿಗೆ, ಉಸಿರೆಲ್ಲ ಬಸಿಬಸಿದು ಹಸಿರ ಹೆಣಿಗೆ, ಉಸಿರೆಲ್ಲ ಬಸಿಬಸಿದು ಹಸಿರ ಹೆಣಿಗೆ. ಬಸವಂಗ ಬಾಸಿಂಗ ನಾಗಪ್ಪ ಗೆಡೆ ಮಾಡಿ, ಕನಕ ಗೊಲಿದವ ನಾಡಿ ಬೆನಕಂಗ ಬಾಗಿ, ಬಂದಾನು ಜೋಕ್ಯ ತಂದಾನು ಭಾಗ್ಯ, ಸೀಗೀಗಿ ಸಿರಿಯಾಡಿ ಮೊರತುಂಬಿ ತೆನಿಯಾಡಿ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು, ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು, ರಸವಂತಿ ನಮ್ಮವ್ವ ಮೊಲೆಹಾಲ ಹರಿದು. ವರುಸದ ಫಸಲಿಗೆ ಹರ್ಷದ ಬುನಾದಿ, ವರುಸದ ಫಸಲಿಗೆ ಹರ್ಷದ ಬುನಾದಿ, ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದೆಯಾಗ. ವರುಸದ ಫಸಲಿಗೆ ಹರುಸಾದ ಬುನಾದಿ, ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದೆಯಾಗ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಿಕರ್ ಅವರಿಂದ ಕಥೆ ದೇವರು ಬೆಳೆಸಿದ ಬೊನ್ಸಾಯ್ ಮತ್ತು ಸ್ವರಚಿತ ಕವನ ವಾಚನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30. ನಿಲಯದಿಂದ ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಹಾಗೂ ಯುವಕರಿಗೆ ಯೋಗದ ಅಗತ್ಯತೆ ಕುರಿತು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬ್ರಾವ್ ಅವರೊಡನೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಹೂಗಾರ್. 6:10 ಪ್ರಕಟಣೆಗಳು, 6:15 ವಿಜ್ಞಾನ ರಶ್ಮಿ. ವಿಷಯ ಸ್ಕೆಥೋಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರವನ್ನು ಕಂಡುಹಿಡಿದ ಬಗ್ಗೆ. ಪ್ರಸ್ತುತಿ ವಿಜಯಶ್ರೀ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಆರು ಗಂಟೆ 51 ನಿಮಿಷಕ್ಕೆ ಹಲೋ ಕೃಷಿರಂಗ, ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 8 ಗಂಟೆ 30 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜವಳಗೇರ ಗ್ರಾಮದ ಎಸ್ ಹಿರೇರೆಡ್ಡಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು.

ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೂದ್ ವಾದನ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ವಿಷಯ ಪರ್ಯಾವರಣ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಒಂದು ಮಹತ್ವವನ್ನು ಕುರಿತು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಈ ಯೋಗ ಅಂತ ಅಂದರೆ ಏನು, ಈ ಯೋಗದ ಹಿನ್ನೆಲೆ ಏನು, ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಯಾವಾಗಿನಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಈ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ನಾವು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇರುವಂಥವರು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಯೋಗದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ ಸರ್, ಯೋಗ ಅಂತ ಅಂದರೆ ಏನು ಸರ್? ಅದು
2: ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದರೆ ಯಾವುದು ಯೋಗ್ಯವಾದದ್ದು ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಹೇಳುವಾಗ ಯೋಗ ಮತ್ತು ಆಸನ ಎರಡು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೀವಿ.
1: ಹೌದು.
2: ಅಂದರೆ ಯಾವುದು ಮನಸ್ಸಿಗೆ ಅಥವಾ ದೇಹಕ್ಕೆ ಅಥವಾ ನಮ್ಮ ಪ್ರಾಣಕ್ಕೆ ಆಯಾಸವಿಲ್ಲದಂತೆ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಇದರಲ್ಲಿ ನಾವು ಮನಸ್ಸನ್ನ ಮತ್ತೆ ಶರೀರವನ್ನ ನಮ್ಮ ಸಮತಳದಲ್ಲಿಟ್ಟುಕೊಂಡು ನಾವು ಮಾಡುವಂತ ಒಂದು ಕ್ರಿಯೆ. ಇದಕ್ಕೆ ನಾವು ಒಂದು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಾವು ದೇಹವನ್ನ ಮನಸ್ಸನ್ನ ಮತ್ತೆ ನಮ್ಮ ಪ್ರಾಣವನ್ನ ಈ ಮೂರನ್ನು ಕೇಂದ್ರೀಕರಿಸಿ ನಾವು ಮಾಡ್ತಿರುವಂತ ಒಂದು ವ್ಯಾಯಾಮದ ಪ್ರಕ್ರಿಯೆ ಇದೆ ಅದಕ್ಕೆ ನಾವು ಯೋಗಾಸನ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಪತಂಜಲಿ ಮುನಿಯವರು ಹೇಳ್ತಾರೆ ಯೋಗ ಚಿತ್ತವೃದ್ಧಿ ನಿರೋಧ ಅಂತ. ಅಂದ್ರೆ ಯಾವುದು ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗಾಸನ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದು ಇಲ್ಲಿ ಮನಸ್ಸನ್ನ ಹತೋಟಿಗೆ ತೆಗೆದುಕೊಂಡು ನಾವು ನಮ್ಮ ಒಂದು ಆಸನಗಳನ್ನ ಭಂಗಿಗಳನ್ನ ನಾವು ಮಾಡ್ತಾ ಇದ್ದೀವಿ, ನಮ್ಮ ಆರೋಗ್ಯ ವೃದ್ಧಿಗಾಗಿ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಯೋಗ ಅಂತ ಹೇಳಿ ಕರಿತೇವೆ.
1: ಸಾಮಾನ್ಯ ಜನರಲ್ಲಿ ಇರುವಂತಹ ನಂಬಿಕೆ ಏನು ಅಂತ ಹೇಳಿದ್ರೆ ಯೋಗ ಅಂತ ಹೇಳಿದ್ರೆ ಅದೊಂದು ಆರೋಗ್ಯಕ್ಕಾಗಿ ಇರುವಂತದ್ದು ಅನ್ನುವಂಥದ್ದು ಸಾಮಾನ್ಯವಾಗಿರುವಂತಹ ಒಂದು ನಂಬಿಕೆ.
2: ಹೌದು.
1: ಹಾಗಿದ್ರೆ ಯೋಗ ಅನ್ನುವಂಥದ್ದು ಇದೊಂದು ಚಿಕಿತ್ಸೆಯ ಪ್ರಕಾರವಾ?
2: ಇದನ್ನ ಚಿಕಿತ್ಸೆ ಅನ್ನೋದಕ್ಕಿಂತಾಗಿ ಪ್ರಿವೆಂಟಿವ್ ಮೆಷರ್ಸ್ ಅಂತ ಕರಿಬಹುದು. ಅಂದ್ರೆ ನಾವು ಯಾವಾಗ್ಲೂ ಏನಂತ ಹೇಳಿದ್ರೆ ಒಂದು ರೋಗ ಬಂದಾದ ನಂತರ ಚಿಕಿತ್ಸೆಗಾಗಿ ನಾವು ಹೋಗ್ತೇವೆ. ಆದ್ರೆ ಇದು ರೋಗ ಬರದಂತೆ ತಡೆದಿರುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ನಮ್ಮ ಮನಸ್ಸು ಮತ್ತೆ ಶರೀರ ಯಾವಾಗ ಆರೋಗ್ಯವಾಗಿರ್ತದೆ ಆಗ ನಾವು ಅದನ್ನ ಆರೋಗ್ಯವಂತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇರ್ತದೆ. ಈಗ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಆರೋಗ್ಯ ಅಂತ ಹೇಳಿದ್ರೆ ನಮ್ಮ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯವಾಗಿ ಯಾರಿದ್ದಾರೆ ಅವರು ಆರೋಗ್ಯವಂತ ಮನುಷ್ಯ ಅಂತ ಹೇಳಿ ಕರಿತೀವಿ. ಬರೀ ಕಾಯಿಲೆ ಇಲ್ಲ ಅಂದ ತಕ್ಷಣ ಮತ್ತೆ ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಲ್ಲ. ಅಂದ್ರೆ ಈ ಒಂದು ಆರೋಗ್ಯದ ಸ್ಥಿತಿಯನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ನಮ್ಮಲ್ಲಿ ಯೋಗ ಅಥವಾ ಯೋಗಾಸನ ಅಂತ ಹೇಳಿ ಕರಿತೇವೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿರುವಂತಹ ಅಮೂಲ್ಯವಾದಂತಹ ಒಂದು ಯೋಗ ಪ್ರಕಾರವನ್ನ ಜಗತ್ತಿಗೆ ಪರಿಚಯ ಮಾಡಿದ್ದು ಭಾರತೀಯರು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ ನಿಟ್ಟಿನಲ್ಲಿ ಯೋಗದ ಹಿನ್ನೆಲೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
2: ಈಗ ಯೋಗವನ್ನ ನಾವು ನೋಡುವಾಗ ಪತಂಜಲಿ ಮುನಿಗಳು ಈ ಯೋಗವನ್ನ ನಮ್ಮ ಭಾರತೀಯ ಸಂಸ್ಕೃತಿಗೆ ಪರಿಚಯ ಮಾಡಿಕೊಟ್ರು ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ ಇದು ಒಂದು ವ್ಯಾಯಾಮದ ಪ್ರಕ್ರಿಯೆ ಆಗಿದ್ದರೂ ಸಹ ಇದರಲ್ಲಿ ಕೇವಲ ನಾವು ದೇಹವನ್ನ ಮಾತ್ರ ದಂಡಿಸ್ತಾ ಇಲ್ಲ, ದೇಹದ ಜೊತೆಗೆ ಮನಸ್ಸನ್ನ ನಾವು ಕಂಟ್ರೋಲ್ಗೆ ತಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀವಿ. ಯಾವಾಗ ನಾವು ಮನಸ್ಸನ್ನ ನಾವು ನಮ್ಮ ಹತೋಟಿಗೆ ತಗೊಳ್ತೀವಿ ಆಗ ನಮ್ಮ ದೇಹದ ಮೇಲೆ ನಾವು ನಮ್ಮ ಕಂಟ್ರೋಲ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಈ ಒಂದು ಯೋಗವನ್ನ ಪತಂಜಲಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಭಾರತೀಯರಿಗಾಗಿ ಕಲಿಸ್ಕೊಟ್ರು. ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಅಷ್ಟಾಂಗ ಯೋಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಮೊದಲನೇದಾಗಿ ಯಮ, ಅಂದ್ರೆ ನಾವು ಉತ್ತಮವಾದ ಸಾಮಾಜಿಕ ನಡೆಗಳು ಹೇಗಿರಬೇಕು, ಓ ಮನುಷ್ಯನ ಬಿಹೇವಿಯರ್ ಹೇಗಿರಬೇಕು, ಅವನು ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನುವಂತ ವಿಚಾರಗಳನ್ನ ಇದು ಹೇಳ್ತಾ ಹೋಗುತ್ತೆ. ಅಂದ್ರೆ ಒಂದು ಮುಖ್ಯವಾಗಿ ಇದರಲ್ಲಿ ಅಹಿಂಸೆ, ಅಂದ್ರೆ ಇನ್ನೊಬ್ಬರಿಗೆ ನಾವು ತೊಂದರೆ ಮಾಡದೇ ಇರುವಂತದ್ದು, ಸತ್ಯವನ್ನ ಮಾತ್ರ ನುಡಿಯುವಂತದ್ದು, ಯಾವುದೇ ಸುಳ್ಳುಗಳನ್ನ ಹೇಳದೇ ಇರುವಂತದ್ದು, ಮತ್ತೆ ಯಾವುದು ನಮ್ಗೆ ನಂಬಿಕೆ ಇರುವುದಿಲ್ಲ ಅದನ್ನ ನಾವು ಪಾಲನೆ ಮಾಡದೇ ಇರುವಂತದ್ದು, ಬ್ರಹ್ಮಚರ್ಯ ಅಂದ್ರೆ ನಾವು ಇನ್ನೊಬ್ಬರ ತೊಂದರೆಗಳಿಗೆ ಅನಾಚಾರಗಳನ್ನು ಮಾಡದೇ ಇರುವಂತದ್ದು, ಮತ್ತೆ ಅಪರಿಗ್ರಹ ಅಂದ್ರೆ ನಮಗೆ ಬೇಕಾದಷ್ಟು ಮಾತ್ರ ನಾವು ಸಂಪಾದನೆಯನ್ನ ಮಾಡೋದು ಅಥವಾ ಕೂಡಿಟ್ಕೊಳ್ಳೋದು, ಅಗತ್ಯಕ್ಕಿಂತ ಜಾಸ್ತಿ ಮಾಡದಲೇ ಇರುವಂತದ್ದು. ಅಂದ್ರೆ ನಾವು ಯಾವುದೇ ಒಂದು ಪ್ರಕ್ರಿಯೆಯನ್ನ ಮಾಡುವಾಗ ನಾವು ಬರೀ ಆ ವ್ಯಾಯಾಮಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡದಲೆ ಇಲ್ಲಿ ಮುಖ್ಯವಾಗಿ ನಮ್ಮ ಮಾನಸಿಕ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಯೋಗದ ಒಂದು ಹಿನ್ನೆಲೆ. ಜೊತೆಗೆ ನಿಯಮ ಅಂತ ಹೇಳಿ ಅಂದ್ರೆ ಯಾವ ಯಾವ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು, ಇದು ಯೋಗಕ್ಕೆ ಮಾತ್ರ ಅಲ್ಲ ನಾವು ನಮ್ಮ ದಿನನಿತ್ಯದಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು. ಅಂದ್ರೆ ಶೌಚ ಅಂದ್ರೆ ನಮ್ಮ ಕ್ಲಿನ್ಲಿನೆಸ್. ನಾವು ಅನೇಕ ಕಾಯಿಲೆಗಳನ್ನ ನಾವು ಬರ್ದಂಗೆ ತಡಿಲಿಕ್ಕೆ ಕ್ಲಿನ್ಲಿನೆಸ್ ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾವು ಮಾಡಬೇಕು. ಸಂತೋಷ ಅಂದ್ರೆ ಮನುಷ್ಯ ಯಾವಾಗ ಸಂತೋಷವಾಗಿರಬೇಕು ಅಂದ್ರೆ ತೃಪ್ತಿಯನ್ನ ಹೊಂದಿರಬೇಕು ಅಂತ. ನಮ್ಮಲ್ಲಿ ಏನಿದೆ ಅದರಿಂದ ನಾವು ತೃಪ್ತಿಯನ್ನ ಹೊಂದೋದ್ರಿಂದ ನಾವು ಒಂದು ಒಳ್ಳೆಯ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ. ತಪಸ್ಸು ಅಂದ್ರೆ ಶ್ರದ್ಧೆಯಿಂದ ಇರುವಂತದ್ದು, ಮನಸ್ಸನ್ನ ವಿಚಲಿತಗೊಳ್ಳದಲೇ ಇರುವಂತಹ ಒಂದು ಸ್ಥಿತಿಯನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಅದು ಒಂದು ನಿಯಮದಲ್ಲಿ ಬರುವಂತಹ ವಿಚಾರ. ಹಾಗೆ ಸ್ವಾಧ್ಯಾಯ ಅಂದ್ರೆ ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು. ಹಾಗೆ ಈಶ್ವರ ಪ್ರಣಿಧಾನ ಅಂದ್ರೆ ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹ ಭಾವನೆಗಳನ್ನು ನಾವು ಯಾವಾಗ ಮಾಡ್ತೀವಿ, ಇದು ನಿಯಮಗಳಲ್ಲಿ ಬರುವಂತಹ ಒಂದು ವಿಚಾರ. ಇದರ ಜೊತೆಗೆ ನೆಕ್ಸ್ಟ್ ಆಸನ ಬರ್ತದೆ ಅಂದ್ರೆ ಸ್ಥಿರೀಕರಣ ಮಂಗಾನಂ ಆಸನಂ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಯಾವುದು ನಮ್ಮ ದೇಹಕ್ಕೆ ಒಂದು ಸ್ಥಿರತೆಯನ್ನ ಕೊಡ್ತದೆ, ಸುಖವನ್ನ ಕೊಡುತ್ತೆ, ಇದಕ್ಕೆ ನಾವು ಆಸನ. ನಮ್ಮ ಯೋಗಾಭ್ಯಾಸದಲ್ಲಿ ವಿಧ ವಿಧವಾದಂತಹ ಆಸನಗಳ ಬಗ್ಗೆ ಹೇಳ್ತೀವಲ್ಲ ಅದು ಬರ್ತದೆ. ಇದಾದ್ಮೇಲೆ ಪ್ರಾಣಾಯಾಮ ಅಂದ್ರೆ ನಮ್ಮ ಉಸಿರಾಟವನ್ನ ಕ್ರಮಬದ್ಧವಾಗಿ ಮಾಡುವಂಥದ್ದು, ಮತ್ತೆ ನಮ್ಮ ಉಸಿರಾಟದ ಮೇಲೆ ನಾವು ಒಂದು ಹತೋಟಿಯನ್ನ ಪಡೆದುಕೊಳ್ಳುವುದು ಅಂತ ವಿಚಾರಕ್ಕೆ ಪ್ರಾಣಾಯಾಮ ಬರುತ್ತೆ. ಅದಾದ ನಂತರ ಪ್ರತ್ಯಾಹಾರ ಅಂದ್ರೆ ನಾವು ನಮ್ಮ ಮನಸ್ಸಿನ ಮೂಲಕ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಹೊರ ಜಗತ್ತನ್ನ ನೋಡ್ತಾ ಇರ್ತೀವಿ. ಆದ್ರೆ ಈ ಪಂಚೇಂದ್ರಿಯಗಳ ಮುಖಾನ ನಮ್ಮ ಮನಸ್ಸನ್ನ ನಾವು ಅರ್ಥಕೊಳ್ಳುವಂತ ಸ್ಥಿತಿಯನ್ನ ಏನ್ ತಲುಪ್ತೀವಿ ಅದಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಹಾಗೆ ಧಾರಣ ಅಂದ್ರೆ ಮನಸ್ಸನ್ನ ಕೇಂದ್ರೀಕರಣಗೊಳಿಸುವಂಥದ್ದು, ಅಂದ್ರೆ ಏಕಾಗ್ರತೆಯನ್ನ ಬೆಳೆಸಿಕೊಂಡು ನಮ್ಮ ಬುದ್ಧಿಶಕ್ತಿಯನ್ನ ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿ ನಮ್ಮ ಕೆಲಸಗಳನ್ನ ಚೆನ್ನಾಗಿ ಮಾಡುವಂಥದ್ದು, ಅದು ಈ ಧಾರಣದಲ್ಲಿ ಬರುವಂಥದ್ದು. ಹಾಗೆ ಧ್ಯಾನ ಮತ್ತೆ ಸಮಾಧಿ ಅಂದ್ರೆ ನಾವು ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಣಗೊಳಿಸಿ ಅದರ ಜೊತೆಗೆ ಅಂತರ್ಗತವಾಗುವಂಥದ್ದು, ಮತ್ತೆ ಯಾವುದೇ ಯೋಚನೆಗಳಿಲ್ಲದ ಒಂದು ಸ್ಥಿತಿಗೆ ತಲುಪುವಂಥದ್ದಕ್ಕೆ ನಾವು ಸಮಾಧಿ ಅಂತ ಕರಿತೀವಿ. ಹೀಗೆ 8 ವಿಧವಾದಂತಹ ಅಷ್ಟಾಂಗ ಯೋಗಗಳು ಇದರಲ್ಲಿ ಬರ್ತದೆ. ಈ ಒಂದು ಬೇಸಿಸ್ ಮೇಲೆ ನಾವು ಮುಂದಿನ ಯೋಗಾಭ್ಯಾಸಗಳನ್ನು ಮಾಡ್ತಾ ಇದೀವಿ. ಇದನ್ನ ಪತಂಜಲಿಯವರು ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಟ್ರು.
1: ಯೋಗಾಭ್ಯಾಸ ಅಂತ ಹೇಳಿದ್ರೆ ಬೆಳಗಿನ 1 ತಾಸು ಅಥವಾ ಸಂಜೆ 1 ತಾಸು ಅಭ್ಯಾಸವನ್ನು ಮಾಡುವಂಥದ್ದು, ಆಸನಗಳನ್ನು ಮಾಡುವಂಥದ್ದು ಅಷ್ಟೇ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಬೆಳಗ್ಗೆನಿಂದ ಸಂಜೆಯವರೆಗೂ ಕೂಡ ಈಗ ತಾವು ಹೇಳಿದಂತಹ ಹಿನ್ನೆಲೆಗಳೇನಿದ್ದಾವೋ ಪ್ರಕಾರಗಳೇನಿದ್ದಾವೋ ಇವೆಲ್ಲವನ್ನು ಕೂಡ ಅಳವಡಿಕೆಯನ್ನ ಮಾಡಿಕೊಂಡು ನಮ್ಮ ಬದುಕನ್ನ ಚೆನ್ನಾಗಿ ಮಾಡಿಕೊಳ್ಳುವಂಥದ್ದೇ ಯೋಗ ಅಂತ ಹೇಳಿ ನಾವು ಕರಿಬಹುದು.
2: ಖಂಡಿತ ಹೌದು.
1: ಇನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಗದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಯಾವತ್ತು ಆಚರಣೆಯನ್ನ ಮಾಡಲಾಗುತ್ತೆ, ಆ ದಿನವೇ ಯಾಕೆ ಆಚರಣೆಯನ್ನ ಮಾಡಲಾಗುತ್ತೆ?
2: ಇದನ್ನ June 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಅವತ್ತು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ನಮ್ಮ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮೊದಲನೇ ಬಾರಿಗೆ 2014 ಇದನ್ನೊಂದೊಂದು ಪ್ರಪೋಸಲ್ ಇಟ್ಟಿದ್ದಾರೆ. ಅಂದ್ರೆ ಮೊದಲನೇ ಬಾರಿಗೆ ನಾವು ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡೋಣ ಅಂತ ಹೇಳಿ ಒಂದು ಪ್ರಪೋಸಲ್ ಇಡ್ತಾರೆ. ಅದನ್ನೆಲ್ಲರೂ ಒಪ್ಕೊಂಡಾದ ನಂತರ 2015 ಇದನ್ನ ಒಂದು ಯೋಗ ದಿನವಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಯಾಕೆ ಅವತ್ತೇ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 2 ಹಿನ್ನೆಲೆ ಇದೆ. ಒಂದು June 21 ಇದೆ, ಅವತ್ತಿನ ದಿನ ಅತ್ಯಂತ ಹೆಚ್ಚು ಹಗಲು ಇರುವಂತ ಒಂದು ದಿನ, ಅಂದ್ರೆ ರಾತ್ರಿ ಕಮ್ಮಿ ಇರ್ತದೆ ಹಗಲು ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ನಮ್ಮ ಭೂಮಿಯಿಂದ ತುಂಬಾ ದೂರದಲ್ಲಿ ಹೋಗಿರ್ತಾನೆ ಅಂತೇಳಿ ಅವತ್ತೊಂದು ಇದಿದೆ. ಹಾಗಾಗಿ ಅವತ್ತಿನ ದಿನವನ್ನ ಆರಿಸ್ಕೊಂಡು ಮಾಡ್ತಾ ಇದ್ದಾರೆ. ಎರಡನೇದೊಂದು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ನಮ್ಮ ಆದಿಯೋಗಿ ಶಿವ ಇದ್ದಾರೆ, ಅವರು ಮೊದಲನೇ ಬಾರಿಗೆ ಸಪ್ತ ಋಷಿಗಳಿಗೆ ಯೋಗವನ್ನ ಹೇಳ್ಕೊಟ್ರು, ಅದನ್ನ ಅವತ್ತು ಪ್ರಾರಂಭ ಮಾಡಿದ್ರು ಅಂತ ಹೇಳುವಂತ ಒಂದು ಪ್ರತೀತಿನೂ ಇದೆ. ಹಾಗಾಗಿ ಈ ದಿನವನ್ನ ನಾವು ಯೋಗ ದಿನವಾಗಿ ಆಚರಿಸ್ತಾ ಇದೀವಿ. ಇದು ಎಲ್ಲಾ ನಮ್ಮ ವಿಶ್ವದ ಅನೇಕ ದೇಶಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಸುಮಾರು 193 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ ನಮ್ಮ ಭಾರತೀಯರು ಎಲ್ಲೆಲ್ಲಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು 2,500 ಸ್ಥಳಗಳಲ್ಲಿ ವಿಶ್ವದ ಅನೇಕ ಮೂಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಒಂದೇ ದಿನ ನಡೀತದೆ.
1: ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ಸಾಲಿನಲ್ಲಿ ಏನು ಘೋಷವಾಕ್ಯ ಇದೆ, ಅದರ ಅರ್ಥ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ.
2: ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ. ಅಂದ್ರೆ ನಾವ್ ಎಲ್ಲರೂ ಒಂದಿನ ಹುಟ್ಟುತ್ತೀವಿ, ಒಂದಿನ ಸಾಯ್ತೀವಿ, ಎಲ್ಲರೂ ವಯಸ್ಸಾಗಿ ಆಗ್ತದೆ, ಆದ್ರೆ ಎಷ್ಟು ಆರೋಗ್ಯವಂತವಾಗಿ ನಮ್ಮ ಏಜ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕೊನೆಗಾಲದಲ್ಲಿ ಅನಾರೋಗ್ಯದಿಂದ ಬಳವರೇ ಜಾಸ್ತಿ. ಅನಾರೋಗ್ಯ ಅಂತ ಹೇಳಿದ್ರೆ ಯಾವ ರೀತಿ ತೊಂದರೆ ಅಂದ್ರೆ, ವಯಸ್ಸಾಯ್ತು ಅಂತಿದ್ದಂಗೆ ಏನೆಲ್ಲ ಕಾಯಿಲೆಗಳು ಬರ್ತವೆ, ನಮ್ಮ ಜೀವನವೇ ಹೋಯ್ತು ಅನ್ನುವಂತ ಪರಿಸ್ಥಿತಿಗೆ ನಾವು ರೀಚ್ ಆಗ್ಬಿಡ್ತೀವಿ. ಇದು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿರೋರಿಗೂ ತೊಂದರೆ ಆಗುವಂಥದ್ದು. ಹಾಗಾಗಿ ನಾವು ಎಷ್ಟು ಆರೋಗ್ಯವಂತವಾಗಿರ್ತೀವಿ ವಯಸ್ಸಾದಾಗ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷದ ನಾವು ಯೋಗಾಭ್ಯಾಸವನ್ನ ಮಾಡ್ತಿದ್ದೀವಿ. ಯಾಕೆಂದ್ರೆ ಯೋಗ ನಮಗೆ ಆರೋಗ್ಯವನ್ನ ಚಿರ ಯೌವನವನ್ನ ತಂದುಕೊಡತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ.
1: ಅಂತ ಅಂದ್ರೆ ನಾವು ತುಂಬಾ ಆರೋಗ್ಯಪೂರ್ಣವಾಗಿ ವಯಸ್ಕರಾಗಬೇಕು ಅಂತ ಹೇಳಿದ್ರೆ ಯೋಗವನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಮಾಡಬಹುದು.
2: ಖಂಡಿತವಾಗಿ
1: ಅಲ್ವಾ,
2: ಮಾಡಬಹುದು.
1: ಈ ನಿಟ್ಟಿನಲ್ಲೂ ಕೂಡ ಅದು ಸಾಕಷ್ಟು ಸಹಕಾರಿ ಆಗುತ್ತೆ.
2: ಅಂದ್ರೆ ಒಂದು ವಿಚಾರ ಇಲ್ಲಿ ಏನಂತ ಹೇಳಿದ್ರೆ, ನಾವು ವಯಸ್ಸಾದ ಮೇಲೆ ಅನಾರೋಗ್ಯ ಬಂದಾದ ನಂತರ ಯೋಗವನ್ನ ಮಾಡೋದಕ್ಕಿಂತ ಚಿಕ್ಕ ವಯಸ್ಸಿನಿಂದನೇ ನಾವು ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಯೌವನವನ್ನ ಉಳಿಸ್ಕೊಂಡು ಹೋಗ್ಬೋದು. ಏಜ್ ಆದ್ರೂ ಸಹ ನಮ್ಮ ಆರೋಗ್ಯ ಸ್ಥಿತಿಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಅದೇ ಒಂದು ಘೋಷವಾಕ್ಯ ಈ ವರ್ಷದ ಯೋಗ ದಿನದ ಮುಖ್ಯ ಧ್ಯೇಯವಾಗಿದೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿದೆ ಸರ್ ಯೋಗ. ಆದ್ರೆ ಅಂಕಿಅಂಶಗಳನ್ನು ನೋಡಿದಾಗ ಈ ಯೋಗಾಭ್ಯಾಸವನ್ನು ಮಾಡುವವರ ಸಂಖ್ಯೆ ನಮ್ಮ ದೇಶದಲ್ಲೂ ಕೂಡ ಬಹಳ ಕಡಿಮೆ ಇರುವಂಥದ್ದು ಸ್ವಲ್ಪ ನಮಗೆ ನಿರಾಸೆಯನ್ನು ಮೂಡಿಸುತ್ತೆ. ಎಲ್ಲರೂ ಕೂಡ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಯಾಕೆ ಕಠಿಣ ಅಂತ ಹೇಳಿ ಅನ್ಸುತ್ತೆ?
2: ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಯಾಕೆಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅಥವಾ ಯಾವುದೇ ಒಂದು ವ್ಯಾಯಾಮ ಮಾಡುವಾಗ ಫಸ್ಟ್ ಶುರುವಾಗದೆ ನಮಗೆ ನಮ್ಮ ಇಚ್ಛಾಶಕ್ತಿ. ಯಾವಾಗ ನಮ್ಮ ಇಚ್ಛಾಶಕ್ತಿ ಇರುವುದಿಲ್ಲ ಆಗ ಇದು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ತುಂಬಾ ಸಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೈದ್ಯರು ಹೇಳಿದ್ರು ಅನಾರೋಗ್ಯ ಬಂತು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ನಾವು ಈ ವ್ಯಾಯಾಮಗಳನ್ನಾಗ್ಲಿ ಅಥವಾ ಯೋಗಾಸನಗಳನ್ನಾಗ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇಚ್ಛೆಯಿಂದ ಮಾಡ್ಲಿಕ್ಕೆ ಶುರು ಮಾಡುವಾಗ ಇದು ಯಾವುದೂ ಕಠಿಣವಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿ ಇಲ್ಲದೆ ಇರುವಾಗ ನಮಗಿದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಮನಸ್ಸನ್ನ ನಾವು ನಿಗ್ರಹ ಮಾಡೋದ್ರಿಂದ ನಮ್ಮಲ್ಲಿ ಅನೇಕ ಪ್ರಯೋಜನಗಳಿದೆ. ಅಂದ್ರೆ ನಾವು ನಮ್ಮನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಮನೆಯನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಪರಿಸರ ನಮ್ಮ ಸಾಮಾಜಿಕವಾಗಿ ಬೆಳವಣಿಗೆಗಳನ್ನ ಕಾಣೋದ್ರಿಂದ ಯೋಗಾಭ್ಯಾಸವನ್ನ ನಾವು ಈಸಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಯೋಗ ಟ್ರೈನಿಂಗಿಗೆ ಹೋಗ್ತಾರೆ, ಯೋಗದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಫಸ್ಟ್ ಉಸಿರಾಟವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನ ನೀವು ಇಟ್ಕೊಳ್ಳಿ, ನಿಮ್ಮ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳುವಾಗ ಇದು ಎಲ್ಲೋ ಒಂದ್ ಕಡೆ ನಾವ್ ಎಲ್ಲೋ ಕೇಳದೇ ಇರೋದನ್ನೇನೋ ಮಾಡ್ತಿದೀವಲ್ಲ ಅನ್ನುವ ಪರಿಸ್ಥಿತಿಗೆ ಹೋಗೋದ್ರಿಂದ ಇದು ಕಷ್ಟ ಆಗುತ್ತೆ.
1: ಸ್ವಲ್ಪ ಹೊಸದು ಅಂತ ಹೇಳಿ ಅನ್ಸುತ್ತೆ,
2: ಅನ್ಸಕ್ ಶುರುವಾಗತ್ತೆ. ಇದೇನಿದು ಹೊಸದಾಗಿ, ಇದೇನ್ ಕಂಟ್ರೋಲ್ ಮಾಡೋದು, ಇದನ್ನ ಹೆಂಗ್ ಮಾಡೋದು? ಪ್ರತಿದಿನ ಉಸಿರಾಡ್ತಾ ಇದೀವಿ, ಇದನ್ನೇನು ಉಸಿರನ್ನ ನೀವು ಕಂಟ್ರೋಲ್ ಮಾಡಿ ಅಂತಾರೆ, ಉಸಿರಾಟದ ಮೇಲೆ ಗಮನ ಇಡಿ ಅಂತ ಹೇಳ್ತಾರೆ ಅಂತ ಹೇಳುವಾಗ ನಮ್ಗೆ ಅದು ಅರ್ಥ ಆಗದ ಪರಿಸ್ಥಿತಿಯಲ್ಲಿ ಇರುವಾಗ ಇದು ಕಠಿಣ ಅಂತ ಅನ್ಸಕ್ ಶುರುವಾಗತ್ತೆ. ಮತ್ತೆ ಯಾವುದು ನಮಗೆ ಈಸಿ ಅನ್ಸನ್ಸಲ್ಲ, ಎಲ್ಲವೂ ಕಬ್ಬಿಣದ ಕಡಲೆಗಳೇ. ಆದ್ರೆ ನಾವು ಪ್ರತಿಯೊಂದು ಆಸನಗಳನ್ನ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಇವತ್ತು ಒಂದು ದಿನ ಹೋಗ್ಬಿಟ್ಟು ನಾನು ಬಗ್ಬಿಟ್ಟು

0: ಕಪ್ಪನ್ನ ಮುಟ್ಬಿಡ್ತೀನಿ, ನಾನು ಇಡೀ ಹಸ್ತದನ್ನ ನಾನು ಭೂಮಿಯನ್ನ ಸ್ಪರ್ಶನ್ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಬಗ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ ಹಾಗೆ ಇದು ನಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ಫ್ಲೆಕ್ಸಿಬಿಲಿಟಿ ಬಂದಾದ ನಂತರ ನಾವು ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡ್ತೀವಿ. ಈಗ ಯಾರು ಒಂದು ದಿನಕ್ಕೆ ಸ್ವಿಮ್ಮಿಂಗ್ ಕಲಿಯಲ್ಲ, ನೀರೊಳಗಡೆ ಬಿದ್ದ ತಕ್ಷಣ ಯಾರು ಸ್ವಿಮ್ಮಿಂಗ್ ಕಲಿತು ಹೊರಗಡೆ ಬರಲ್ಲ. ಆದ್ರೆ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಗೆ ನಮಗೆ ಅದ್ರ ಮೇಲೆ ಒಂದು ಹೋಲ್ಡ್ ಬರ್ತಾ ಹೋಗುತ್ತೆ, ಅದೇ ರೀತಿ ಯೋಗನೂ ಸಹ ಆಗ್ತದೆ. ಅದಕ್ಕೆ ಒಂದು ಪೇಷನ್ಸ್ ಬೇಕಷ್ಟೇ. ಆ ಪೇಷನ್ಸ್ ಅನ್ನ ಮಾಡ್ಲಿಕ್ಕೆ ನಮಗೆ ತಾಳ್ಮೆ ಅನ್ನೋದು ಇರುವಾಗ ಆಟೋಮೆಟಿಕಲಿ ಯೋಗ ಅನ್ನೋದು ಸುಲಭ ಆಗ್ತದೆ.
1: ಯಾರೆಲ್ಲ ಯೋಗವನ್ನ ಮಾಡಬಹುದು, ಯಾರೆಲ್ಲ ಯೋಗವನ್ನ ಮಾಡಬಾರದು,
0: ಇದರಲ್ಲಿ ಯಾರು ಮಾಡಬಾರದು ಅನ್ನೋದು ಯಾರಿಗೂ ಇಲ್ಲ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಲರೂ ವಯಸ್ಸಾದ ಮಟ್ಟಿಗೆ ಎಲ್ಲರೂ ಮಾಡಬಹುದು. ಅಂದ್ರೆ ಯಾರಿಗೆ ಆಸನಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ಅಂತವ್ರಿಗೆ ನಾವು ಮಾಡಬೇಡಿ ಅಂತ ಹೇಳ್ತೀವಿ. ಅಥವಾ ಅಂತವ್ರಿಗೆ ಕೆಲವರಿಗೆ ನೆಲದ ಮೇಲೆ ಕೂತ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ, ಅಂತವ್ರ ಚೇರ್ ಮೇಲೆ ಕೂತ್ಕೊಂಡು ಕುಳಿತ ಬಂಡಿಯಲ್ಲಿ ಮಾಡುವಂತ ಆಸನಗಳನ್ನ ಮಾಡಬಹುದು, ನಿಂತು ಮಾಡುವಂತಹ ಆಸನಗಳಿದೆ ಅವನ್ನ ಮಾಡಬಹುದು, ಕೆಲವು ಮಲಗಿ ಮಾಡುವಂತಹ ಆಸನಗಳಿದಾವೆ ಅವನ್ನ ಮಾಡಬಹುದು. ಹಾಗೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಗಳನ್ನೋದು ಇದರಲ್ಲಿ ಇಲ್ಲ, ಯಾವ್ದು ಮಾಡಬಾರದು ಅನ್ನೋದಿಲ್ಲ. ಸಾಮಾನ್ಯವಾಗಿ 5 ವರ್ಷದ ಮೇಲ್ಪಟ್ಟ ಎಲ್ಲಾ ಮಕ್ಕಳುಗಳನ್ನ ನಾವು
1: ಯೋಗವನ್ನು
0: ಮಾಡಿಸಬಹುದು. ಯಾಕೆಂದ್ರೆ ಅಲ್ಲಿ ಹೇಳೋದನ್ನ ಕೇಳ್ತಿರ್ತಾರೆ, ಅವ್ರಿಗೆ ಅರ್ಥ ಆಗತ್ತೆ, ಹಾಗಾಗಿ ಅವ್ರನ್ನ ಮಾಡಿಸ್ಲಿಕ್ಕೆ ನಾವು ಅವಕಾಶ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ವೈದ್ಯರು ಯಾವುದೇ ಎಕ್ಸಸೈಸ್ ಗಳನ್ನ ಮಾಡಬೇಡಿ, ಯೋಗಾಸನಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ, ಈಗ ಹಾರ್ಟ್ ಏನೋ ಪ್ರಾಬ್ಲಮ್ಸ್ ಇದೆ ಅದರಿಂದ ಮಾಡೋದ್ರಿಂದ ತೊಂದರೆ ಆಗತ್ತೆ ಅನ್ನುವಂತ ಅಡ್ವೈಸ್ ಮಾಡಿದ್ರೆ ಮಾತ್ರ ನಾವು ಯೋಗಾಸನಗಳನ್ನ ಮಾಡಬಾರದು ಅಂತ ಬಿಟ್ರೆ, ಪ್ರತಿಯೊಬ್ಬರು ಯೋಗಗಳನ್ನ ಅವರವರ ಸಾಮರ್ಥ್ಯಕ್ಕೆ ಅವರವರ ಶಕ್ತಿಗೆ ಅನುಗುಣವಾಗಿ ಯೋಗವನ್ನ ಮಾಡಬಹುದು.
1: ಯಾವಾಗ ಯೋಗವನ್ನ ಮಾಡಬೇಕು?
0: ಯೋಗವನ್ನ ಮಾಡ್ಲಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ, ಅಂದ್ರೆ ಸೂರ್ಯನ ಉದಯಕ್ಕಿಂತ ಒಂದು 1/2 ಗಂಟೆ ಮುಂಚೆ, ಅಂದ್ರೆ ಸುಮಾರು 5.5 ಗಂಟೆ ಸಮಯ ಸೂಕ್ತವಾದಂತಹ ಸಮಯ ಅಂತ. ಈಗ ನಾವೇನಂತ ಹೇಳಿದ್ರೆ, ನಾವು ಪರಿಸರವನ್ನ ನೋಡಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಸೂರ್ಯ ಹುಟ್ಟುವ ಒಂದು 1/2 ಗಂಟೆ ಮುಂಚೆನೆ ಸೌಂಡ್ ಮಾಡಕ್ ಶುರು ಮಾಡ್ತವೆ, ಎದ್ದೇಳ್ತವೆ, ಸೂರ್ಯ ಮುಳುಗಿದ ತಕ್ಷಣ ಎಲ್ಲ ಮಲಗ್ತವೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಉಲ್ಟಾ ಆಗ್ತಾ ಇದೀವಿ. ಅಂದ್ರೆ ಇದನ್ನ ನಾವು ಮಾಡುವಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬೆಳಗಿನ ಟೈಮ್, ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತದ್ದು ತುಂಬಾ ಒಳ್ಳೇದು. ಯಾಕಂದ್ರೆ ಆ ಟೈಮಲ್ಲಿ ನಮ್ಮ ಶರೀರವು ಉಜ್ವಲವಾಗಿರ್ತದೆ, ಹೊಸದಾಗಿ ನಾವು ಎದ್ದಿರ್ತೀವಿ ಆಗಿನ್ನು, ಸೊ ಯಾವುದೇ ರೀತಿ ಆಯಾಸಗಳಿರುವುದಿಲ್ಲ, ಯಾವುದು ಟೆನ್ಷನ್ಸ್ ಇರಲ್ಲ, ಮನಸ್ಸು ಸಹ ಶಾಂತವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ಯೋಗವನ್ನ ಮಾಡುವಂತದ್ದು ತುಂಬಾ ಒಳ್ಳೇದು. ನಮಗೆ ಬೆಳಗ್ಗೆ ಹೊತ್ತು ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ನಿಮಗೆ ಫ್ರೀ ಆದ ಟೈಮಲ್ಲಿ ನೀವು ಇದು ಯೋಗವನ್ನ ಮಾಡಬಹುದು. ಆದ್ರೆ ಖಾಲಿ ಹೊಟ್ಟೆಲಿ ಮಾಡುವಂತದ್ದು ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಇಲ್ಲಾಂದ್ರೆ ಆಹಾರ ಸೇವನೆ ಮಾಡಿದ 3-4 ಗಂಟೆಗಳ ನಂತರ ಯೋಗಾಭ್ಯಾಸವನ್ನ ನಾವು ಮಾಡಬಹುದು.
1: ಯೋಗವನ್ನ ಅಭ್ಯಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು ಏನನ್ನ ಮಾಡಬೇಕು ಮತ್ತೆ ಏನನ್ನ ಮಾಡಬಾರ್ದು?
0: ಏನ್ ಮಾಡಬಾರ್ದು ಅನ್ನೋದನ್ನ ನೋಡೋದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ನಾವು ಶಿಸ್ತುಬದ್ಧ ಜೀವನವನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪ್ರತಿನಿತ್ಯ ನಾವು ಒಂದು ಟೈಮ್ ಅನ್ನ ಇಟ್ಟುಕೊಂಡು ಆ ಟೈಮಲ್ಲೇ ನಾವು ಯೋಗವನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಅದಕ್ಕೆ ರೆಡಿ ಆಗತ್ತೆ. ಸೊ ಅವಾಗ ನಮ್ಮ ದೇಹವನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಯೋಗವನ್ನ ಮಾಡುವಂತವ್ರು ಒಂದು ಶಿಸ್ತುಬದ್ಧ ಜೀವನವನ್ನ ಸಾಮಾನ್ಯವಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ನಾನು ಆಗ್ಲೇ ಹೇಳಿದಂಗೆ ಈ ಯೋಗದಲ್ಲಿ ಮುಖ್ಯವಾಗಿ ಬರುವಂತದ್ದು ಯಮ ಮತ್ತೆ ನಿಯಮ. ಈ ಯಮ ನಿಯಮಗಳನ್ನ ನಾವು ಅನುಸರಿಸ್ತಾ ಬಂದ್ರೆ ನಮ್ಮ ಬಿಹೇವಿಯರ್ ತುಂಬಾ ಚೇಂಜ್ ಆಗ್ಬಿಡತ್ತೆ. ಸೊ ಹಾಗಾಗಿ ಅದನ್ನ ನಾವು ಅನುಸರಿಸ್ಕೊಂಡು ಬರೋದ್ರಿಂದ ಒಂದು ಶಿಸ್ತುಬದ್ಧ ಜೀವನಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಏನ್ ಮಾಡಬಾರದು ಅಂತ ಬರುವಾಗ ಏನು ಸಾಮಾನ್ಯವಾಗಿ ಅದನ್ನ ಹೇಳಲಿಕ್ಕೆ ಇರುವುದಿಲ್ಲ. ಯಾಕೆಂದ್ರೆ ಯೋಗ ಮಾಡ್ತಿರೋರು ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಈ ಜಿಮ್ಗಳಲ್ಲಿ ಗಲಾಟೆಗಳನ್ನ ನೋಡಬಹುದು, ಆದ್ರೆ ಯೋಗ ಸೆಂಟರ್ಗಳಲ್ಲಿ ಜಗಳ ಆಯ್ತು, ಗಲಾಟೆ ಆಯ್ತು, ಹೊಡೆದಾಡಿದ್ರು ಅನ್ನೋದನ್ನ ನೋಡೋದೇ ಇಲ್ಲ. ಅಂದ್ರೆ ಇದನ್ನ ಏನ್ ಹೇಳ್ಕೊಡುತ್ತೆ ನಮ್ಗೆ ಅಂತ ಹೇಳಿದ್ರೆ, ಯೋಗ ಅನ್ನುವಂಥದ್ದೇ ಒಂದು ನಮಗೆ ಒಳ್ಳೆ ಸಂಸ್ಕಾರವನ್ನ ಕೊಡುತ್ತದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಬಿಹೇವಿಯರು, ಇನ್ನೊಬ್ಬರ ಜೊತೆ ನಮ್ಮ ಬಾಂಧವ್ಯ, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಹೆಂಗಿರ್ಬೇಕು, ಇದನ್ನೆಲ್ಲ ಕಲಿಸ್ಬಿಡುತ್ತದೆ. ಹಾಗಾಗಿ ಯೋಗ ಮಾಡುವವರು ಒಂದು ಶಿಸ್ತುಬದ್ಧ ಜೀವನವನ್ನ ರೂಢಿಸ್ಕೊಂಡು ಬಿಟ್ಟಿರ್ತಾರೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತದೆ.
1: ಈ ಯೋಗ ನನಗೆ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ, ನೇರವಾಗಿ ನನಗೆ ಗೊತ್ತಿರೋಂತ ಆಸನಗಳನ್ನ ಮಾಡ್ಬೇಕಾ ಅಥವಾ ಯಾವ್ದಾದ್ರು ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತವಾ ಹೇಗೆ?
0: ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಿ. ಮಾರ್ಗದರ್ಶನ ಇಟ್ಟುಕೊಂಡು ಯೋಗಾಸನವನ್ನ ಶುರು ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ನಾವೀಗ ಫಸ್ಟ್ ಯೋಗ ಮಾಡೋದಕ್ಕಿಂತ ಮುಂಚೆ ಯಾರೋ ಒಂದು ಯೋಗಾಸನ ಭಂಗಿಯನ್ನ ನೋಡ್ತೀವಿ. ಯೋಗಾಸನ ಭಂಗಿ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಯೋಗಾಸನ ಭಂಗಿಯನ್ನ ಮಾಡಕ್ ಹೋಗುವಾಗ ನಮ್ಮ ಕನೆಕ್ಟಿವ್ ಟಿಶ್ಯೂಸ್ ಏನಿದೆ, ಅಂದ್ರೆ ನಮ್ಮ ಮೂಳೆಗಳನ್ನ ಮತ್ತೆ ಮಾಂಸಖಂಡಗಳನ್ನ ಹಿಡ್ಕೊಳ್ಳಿಕ್ಕೆ ಇರುವಂತಹ ಹಗ್ಗಗಳೇನಿದಾವೆ, ಈ ಕನೆಕ್ಟಿವ್ ಟಿಶ್ಯೂಗಳು ಡ್ಯಾಮೇಜ್ ಆಗ ಚಾನ್ಸಸ್ ಇರುತ್ತದೆ. ಹಾಗಾಗಿ ಒಂದು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಸುಲಭವಾಗಿ ನಮ್ಮ ಬಾಡಿನ ಫ್ರೀ ಮಾಡ್ಕೊಳ್ಳುವಂಥ ಎಕ್ಸಸೈಸ್ಗಳೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಯೋಗದ ಮಾರ್ಗದರ್ಶಕರನ್ನ ಇಟ್ಕೊಂಡು ಅವರಿಂದ ಮೂಲಕ ನಾವು ಯೋಗವನ್ನ ಮಾಡೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅನೇಕ ನಿಯಮಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿದೆ ಅಂತ ಹೇಳಿ ನಾವು ಡೈರೆಕ್ಟ್ ಆಗಿ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೋದ್ರೆ ಆಡ್ಬೋದು ನಾವು ಕ್ರಿಕೆಟ್, ಆದ್ರೆ ಒಳ್ಳೆ ಕ್ರಿಕೆಟರ್ ಆಗ್ಲಿಕ್ಕೆ ಆಗಲ್ಲ. ಅದೇ ಯಾರೋ ಒಬ್ರು

0: ತರಬೇತುದಾರ ಇದ್ದು ಅವರ ಮೂಲಕ ನಾವು ಕ್ರಿಕೆಟ್ ಅನ್ನ ಕಲ್ತಿದೀವಿ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ನ್ಯೂನತೆಗಳನ್ನು ನಾವು ಅಲ್ಲಿ ಪರಿಹರಿಸಿಕೊಂಡು ನಾವು ಒಳ್ಳೆಯ ಕ್ರಿಕೆಟರ್ ಆಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಬ್ಬ ಮಾರ್ಗದರ್ಶಕರನ್ನ ಇಟ್ಕೊಂಡು ನಾವು ಯೋಗವನ್ನ ಕಲಿಯೋದ್ರಿಂದ ನಾವು ಮಾಡ್ತಿರುವ ತಪ್ಪುಗಳನ್ನ ಸರಿ ಮಾಡಿಕೊಂಡು ಅದರಿಂದ ನಾವು ಒಳ್ಳೆಯದನ್ನ ಆಚರಣೆ ಮಾಡ್ಲಿಕ್ಕೆ ಆಗತ್ತೆ. ಯಾಕೆಂದ್ರೆ ನಾವು ಮಾಡ್ತಿರೋದೇ ಒಳ್ಳೆ ಆರೋಗ್ಯವನ್ನ ಪಡೀಲಿಕ್ಕಾಗಿ ಅಂತಿರುವಾಗ, ಹಾಗಾಗಿ ಒಬ್ಬ ಮಾರ್ಗದರ್ಶಕರಿಂದ ಮಾಡೋದು ತುಂಬಾ ಒಳ್ಳೇದಾಗತ್ತೆ.
1: ಯೋಗ ಮಾಡುವುದರ ಬಗ್ಗೆ ಒಂದಷ್ಟು ಗೊಂದಲಗಳಿದಾವೆ ಸರ್. ಈಗ ನಾನು ಆರೋಗ್ಯವಾಗಿರುವಾಗ ಮಾಡಬೇಕು, ಆರೋಗ್ಯ ಹದಗೆಟ್ಟ ಮೇಲೆ ಮಾಡಬೇಕು, ಅಥವಾ ಚಿಕಿತ್ಸಾ ಕ್ರಮವಾಗಿ ನಾವು ಅದನ್ನ ಮಾಡಿಕೊಳ್ಬೇಕು, ಈ ತರದ್ದು ಅನೇಕರಲ್ಲಿ ಇರುತ್ತೆ. ಇದನ್ನ ಬಗೆಹರಿಸ್ಕೊಳ್ಳೋಂಥದ್ದು ಹೇಗೆ?
0: ಇದು ಒಂದು ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಯಾವಾಗ್ಲೂ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಆರೋಗ್ಯವಂತನೂ ಸಹ ಯೋಗವನ್ನ ರೂಢಿಸ್ಕೊಳ್ಳೋದು ಒಳ್ಳೆಯದು. ಇದೇ ಒಂದು ನಮ್ಮ ಯೋಗ ದಿನದ ಮುಖ್ಯ ಧ್ಯೇಯ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನು, ವಿಶ್ವದಲ್ಲಿರುವಂತಹ ಎಲ್ಲರೂ ಸಹ ಇದನ್ನ ಪಾಲಿಸೋದ್ರಿಂದ ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳುವಂಥದ್ದು ಮುಖ್ಯವಾಗಿ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತನು ಇದನ್ನ ಮಾಡಲೇಬೇಕು. ಇದರ ಜೊತೆ ಜೊತೆಗೆ ನಮ್ಮಲ್ಲಿ ಬರುವಂತಹ ರೋಗಿಗಳಿಗೆ ಅವರ ರೋಗಗಳಿಗೆ ಅನುಗುಣವಾಗಿಯೂ ಸಹ ನಾವು ಯೋಗಾಸನಗಳನ್ನ ಹೇಳ್ಕೊಡ್ತೀವಿ. ಅಂದ್ರೆ ಈಗ ಹೃದಯ ಸಂಬಂಧಿ ಕಾಯಿಲೆಗಳಿರುವಾಗ ಯಾವ ಯೋಗಗಳನ್ನ ಮಾಡಬೇಕು, ಯಾವ ಆಸನಗಳನ್ನ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ. ಹಾಗಾಗಿ ಆರೋಗ್ಯವಂತರಿಗಾಗಿ ಮಾಡುವಂತಹ ಯೋಗಗಳು ಬೇರೆ, ಆದರೆ ಕಾಯಿಲೆಗೆ ಬಂದಂತಹ ಸಂದರ್ಭದಲ್ಲಿ ಚಿಕಿತ್ಸಾ ರೂಪದಲ್ಲಿ ಮಾಡುವಂತಹ ಅನೇಕ ಯೋಗಗಳು ಚೆನ್ನಾಗಿದೆ. ನೀವು ತುಂಬಾ ಜನನ್ನ ಕೇಳಿರ್ಬೋದು, ನಂಗೆ ತುಂಬಾ ಬೆನ್ನೋವಿತ್ತು, ಸೊಂಟ ನೋವು ಬರ್ತಾ ಇತ್ತು, ಕಾಲೆಲ್ಲ ಎಳೆತ ಬರ್ತಾ ಇತ್ತು, ಯೋಗ ಮಾಡಕ್ ಶುರು ಮಾಡಿದೆ, ಚೆನ್ನಾಗಿದ್ದೀನಿ, ನಂಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಅಂತ ಹೇಳೋದು ಕೇಳಿರ್ತೀವಿ. ಅಂದ್ರೆ ಇದು ಚಿಕಿತ್ಸಾ ರೂಪದಲ್ಲಿ ನಾವು ಮಾಡುವಂತಹ ಎಕ್ಸಸೈಸಸ್ ತರ ಆಗಿರೋದ್ರಿಂದ ಇದರಿಂದನೂ ಸಹ ನಮಗೆ ರಿಲೀಫ್ ಸಿಗುತ್ತೆ. ಹಾಗಾಗಿ ಯೋಗವನ್ನ ಚಿಕಿತ್ಸಾ ರೂಪದಲ್ಲಿಯೂ ಮಾಡಬಹುದು, ಆರೋಗ್ಯವಂತರು ಪ್ರತಿಯೊಬ್ಬರು ಮಾಡಬಹುದು.
1: ಇನ್ನು ಇವತ್ತಿನ ದಿನಮಾನದಲ್ಲಿ ಸರ್, ಸಾಕಷ್ಟು ಸವಾಲುಗಳು ಮತ್ತೆ ಸಮಸ್ಯೆಗಳು ಎರಡರ ನಡುವೆ ತುಂಬಾ ಒಂದು ದೊಡ್ಡ ಒತ್ತಡದ ಬದುಕಿನಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಏನಾದರೂ ಒಂದು ಒತ್ತಡ ಇದ್ದೇ ಇರುತ್ತೆ. ಈ ಒತ್ತಡವನ್ನ ಕಳೆದುಕೊಳ್ಳಿಕ್ಕೆ, ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಯೋಗ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ?
0: ಇದೊಂದು ಮಿಲಿಯನ್ ಡಾಲರ್ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದ್ರೆ, ಮನುಷ್ಯ ತುಂಬಾ ಒತ್ತಡದ ಬದುಕಿನಲ್ಲಿ ಜೀವನವನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಎಷ್ಟು ಕೆಲಸ ಮಾಡಿದರೂ ಅವನಿಗೆ ಸಮಾಧಾನ ಅನ್ನೋದೇ ಇಲ್ಲ. ಒಂದು ಎರಡನೇದು, ನಾವು ಮಾಡ್ತಿರುವ ಕೆಲಸವನ್ನ ಅಲ್ಲಿ ಶ್ರದ್ಧೆಯಿಂದ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಪ್ರೆಷರ್ ಶುರುವಾಗತ್ತೆ. ಇಂಥ ಒಂದು ಸಮಯದಲ್ಲಿ ನಾವೇನಾದರೂ ಪ್ರತಿನಿತ್ಯ ಯೋಗವನ್ನ ಒಂದು ಗಂಟೆ ಕಾಲ ಬೆಳಗ್ಗೆ ಮಾಡ್ಲಿಕ್ಕೆ ಶುರು ಮಾಡಿದರೆ ನಾವು ಚೇಂಜಸ್ಗಳನ್ನ ಕಾಣಲಿಕ್ಕೆ ಶುರು ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ನಾನು ಮುಂಚೆ ಈ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಈಗ ಆರಾಮಾಗಿ ಮಾಡ್ತೀನಿ. ಯಾಕೆ ಅಂದ್ರೆ ನಾನು 10 ನಿಮಿಷದಲ್ಲಿ ಕೆಲಸ ಮಾಡೋದನ್ನ 1 ನಿಮಿಷದಲ್ಲಿ ಮುಗಿಸ್ಬೋದು, 1 ಗಂಟೆಯಲ್ಲಿ ಮಾಡೋದನ್ನ ಏಕಾಗ್ರತೆಯಿಂದ 10 ನಿಮಿಷದಲ್ಲಿ ಮುಗಿಸ್ಬೋದು. ಈ ಒಂದು ಚಾಕಚಕ್ಯತೆ ಖಂಡಿತವಾಗಿ ಯೋಗಾಸನದಿಂದ ನಮಗೆ ಸಿಗುತ್ತೆ. ಯಾಕೆಂದ್ರೆ ಮುಖ್ಯವಾಗಿ ನಾವಿಲ್ಲಿ ಮಾಡುವಂತದ್ದು ಏನಂತ ಹೇಳಿದ್ರೆ, ನಮ್ಮನ್ನ ನಾವು ನಿಗ್ರಹಿಸಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರ್ತೇವೆ. ಆಗ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ತೀವಿ, ಮನಸ್ಸು ವಿಚಲಿತಗೊಳ್ಳಲ್ಲ. ಮೇಜರ್ ಆಗಿ ಈಗ ಬರ್ತಿರುವ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏಕಾಗ್ರತೆಯ ಕೊರತೆ. ಈಗಿನ ಒಂದು ಯುವಕರಲ್ಲಾಗಿರ್ಬೋದು ಅಥವಾ ಮಕ್ಕಳಲ್ಲಾಗಿರ್ಬೋದು, ನಾವು ಜಾಸ್ತಿ ಕಾಣೋದೇನಂತ ಹೇಳಿದ್ರೆ 5 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಏನು ಮಾಡಲ್ಲ. ಯಾಕೆಂದ್ರೆ ಏಕಾಗ್ರತೆನೇ ಇರಲ್ಲ. ಜೊತೆಗೆ ಏನಂತ ಹೇಳಿದ್ರೆ, ಆ ಬುದ್ಧಿಶಕ್ತಿಯನ್ನ ಉಪಯೋಗಿಸಿಕೊಂಡು ಕೆಲಸ ಮಾಡುವಂತ ವಿಚಾರಗಳು ಕಮ್ಮಿ ಇರುತ್ತೆ. ಇದನ್ನು ನಾವು ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಎಷ್ಟರ ಮಟ್ಟಿಗೆ ಇರುತ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಎಬಿಲಿಟಿ ಟು ಥಿಂಕ್, ಅಂದ್ರೆ ನಾವು ಯೋಚನೆ ಮಾಡುವ ಶಕ್ತಿ, ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದನ್ನ ಹೆಂಗೆ ಫೇಸ್ ಮಾಡಬೇಕು ಅನ್ನುವಂಥದ್ದು, ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು, ಇದು ಎಲ್ಲವೂ ಈ ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಅಲ್ಲಿ ನಾವೇನ್ ಮಾಡ್ತೀವಿ, ಕೋಪ, ತಾಪ, ಸಿಟ್ಟು ಇದನ್ನೆಲ್ಲ ಪ್ರದರ್ಶನ ಮಾಡ್ತಾ ಇರ್ತೀವಿ. ಯಾವಾಗ ಯೋಗ ಮಾಡ್ತೀವಿ, ಇದು ಆಟೋಮೆಟಿಕಲಿ ಕಮ್ಮಿ ಆಗ್ತದೆ. ಮುಖದ ಮೇಲೆ ಒಂದು ಸಂತೋಷದ ನಗು ಇರ್ತದೆ. ಆರೋಗ್ಯವಂತ ಮುಖವನ್ನ ನೋಡುವಾಗ ಯಾರಿಗಾದರೂ ಸಂತೋಷ ಆಗುತ್ತೆ. ನಾವು ನಮಗಾಗಿ, ನಮ್ಮ ಆರೋಗ್ಯಕ್ಕಾಗಿ ನಾವು ನಮ್ಮ ಸಮಯವನ್ನ ಕೊಡದಲೇ ಹೋದ್ರೆ, ಎಷ್ಟು ದುಡ್ಡಿದ್ರು, ಎಷ್ಟೇ ನಾವು ದುಡಿದ್ರು ಸಹ ಒಂದು ನಾವು ಉತ್ತಮ ಬದುಕನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಯೋಗಾಸನ ಮಾಡುವ ಮೂಲಕ ನಾವು ಅರ್ಥಕೊಳ್ಬೇಕಾಗಿದೆ.
1: ಧ್ಯಾನ ಅನ್ನುವಂಥದ್ದು ಯೋಗದ ಅವಿಭಾಜ್ಯ ಅಂಗವ.
0: ಖಂಡಿತ ಹೌದು. ನಾನು ಆಗ್ಲೇ ಹೇಳಿದೆ, ಲಾಸ್ಟ್ ಅಲ್ಲಿ ಬರುವಂತದ್ದೇ ನಮ್ಮ ಧ್ಯಾನ.
1: ಧ್ಯಾನ
0: ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಒಂದೆಡೆಗೆ ಕೇಂದ್ರೀಕರಣಗೊಳಿಸೋದು ಅಂತ. ನಾವು ತುಂಬಾ ಸಲ ನಾವು ನೋಡ್ತಿರ್ಬೋದು, ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಕಾರ್ ನಾನು ಡ್ರೈವ್ ಮಾಡ್ತಾ ಇದ್ರೆ ಕಾರಲ್ಲಿ ಒಂದು ಮ್ಯೂಸಿಕ್ ಹಾಕೊಂಡಿರ್ತೀವಿ, ಆ ಮ್ಯೂಸಿಕ್ಕು ಕೇಳ್ತಾ ಇರ್ತೀವಿ, ಪಕ್ಕದಲ್ಲಿ ಯಾರೋ ಒಬ್ರು ಕೂತಿರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾ ಇರ್ತೀವಿ, ಯಾವುದೇ ಆಕ್ಸಿಡೆಂಟ್ ಆಗದ ರೀತಿಯಲ್ಲಿ ನಾವು ಕಾರನ್ನ ಡ್ರೈವ್ ಮಾಡ್ತಾನು ಇರ್ತೀವಿ. ಅಂದ್ರೆ ಇಲ್ಲಿ ಏಕಾಗ್ರತೆ ಮೂಡಿದೆ ಅಂತ ಅರ್ಥ. ಇದೇ ಒಂದು ವಿಚಾರಗಳನ್ನ ನಾವು ಮಾಡುವಂತ ಕೆಲಸಗಳಿಗೂ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಏಕಾಗ್ರತೆ ಬರುತ್ತೆ. ಇದಕ್ಕೆ ನಾವು ಸಿಂಪಲ್ ಆಗಿ ಧ್ಯಾನ ಅಂತ ಹೇಳ್ಬೋದು. ಈ ಧ್ಯಾನವನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಏಕಾಗ್ರತೆ ಚೆನ್ನಾಗಾಗತ್ತೆ. ಯಾವಾಗ ನಮ್ಮ ಏಕಾಗ್ರತೆ ಚೆನ್ನಾಗಾಗತ್ತೆ ಆಗ ನಾವು ಏನ್ ನಾವು ನೋಡ್ತಾ ಇದ್ದೀವಿ ಕಲಿತಾ ಇದ್ದೀವಿ ಅದು ಚೆನ್ನಾಗಿ ಬೇಗ ನಮ್ಮ ಮೆದುಳು ರಿಸೀವ್ ಮಾಡುತ್ತೆ, ಸ್ಟೋರ್ ಆಗತ್ತೆ. ಹಾಗಾಗಿ ನಮ್ಮ ಎಬಿಲಿಟಿ ಚೆನ್ನಾಗಾಗ್ತಾ ಹೋಗುತ್ತೆ, ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಅದು ನಮ್ಮ ಧ್ಯಾನದ ಮುಖ್ಯವಾದ ಒಂದು ಕೆಲಸ.
1: ಯೋಗದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡುವಂಥದ್ದು ಹೇಗೆ?
0: ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, 9845293032.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ,
0: 9845293032.
1: ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟ್ರಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ.
6: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂಧನಗಳಲ್ಲಿ ನಾವು ಸಾಕಷ್ಟು ರೀತಿಯ ವರ್ಗೀಕರಣವನ್ನ ಮಾಡಬಹುದು. ಮುಖ್ಯವಾಗಿ ಪ್ರಾಕೃತಿಕ ಸಂಪನ್ಮೂಲಗಳು ಅಂತಂದ್ರೆ ಕಲ್ಲಿದ್ದಲುಗಳಾಗಿರ್ಬಹುದು, ಜೊತೆಗೆ ಈ ಒಂದು ಪರಿಸರದಲ್ಲಿ ಸಿಗುವಂತಹ ಒಂದು ಲೋಹಗಳಾಗಿರ್ಬಹುದು. ಇವುಗಳ ಸಹಾಯದಿಂದ ನಾವು ಬೇರೆ ಬೇರೆ ರೀತಿಯಾದಂತಹ ನಾವು ಪ್ರಯೋಜನವನ್ನ ಪಡೆಯುವುದರ ಮೂಲಕ ಶಕ್ತಿಯನ್ನ ಪಡಿತಾ ಇದ್ದೀವಿ. ಮುಖ್ಯವಾಗಿ ನವೀಕರಿಸಬಹುದಾದ ಇಂಧನಗಳು ಇಂದು ಜಾಗತಿಕ ಮಟ್ಟದಲ್ಲಿ ಬಹು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿವೆ. ನವೀಕರಿಸಬಹುದಾದಂತಹ ಇಂಧನಗಳು ಪರಿಸರದ ಸಂರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಹವಾಮಾನದ ಬದಲಾವಣೆಗೆ ತಡೆಯನ್ನ ಒಡ್ಡುವಂಥದ್ದು, ಸುಸ್ಥಿರವಾಗಿ ಇಂಧನದ ಭದ್ರತೆಯನ್ನ ನೀಡುವಂಥದ್ದು ಆಗಿರ್ತದೆ. ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕೂಡ ಇವು ಮಾಡ್ತದೆ. ಗ್ರಾಮೀಣಾಭಿವೃದ್ಧಿ ಮತ್ತು ವಿದ್ಯುದೀಕರಣ, ಹೀಗೆ ಹಲವು ಬಗೆಯ ವಿಧಾನಗಳಲ್ಲಿ ಇದು ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ರೆ ನವೀಕರಿಸಬಹುದಾದಂತಹ ಒಂದು ಸಂಪನ್ಮೂಲಗಳು ನಮಗೆ ವರದಾನವಾಗಿ ಪರಿಣಮಿಸಿದೆ. ಈ ನವೀಕರಿಸಬಹುದಾದ ಇಂಧನಗಳಲ್ಲಿ ಸೌರಶಕ್ತಿಯು ಕೂಡ ಒಂದು. ಸೌರಶಕ್ತಿ ಪ್ರಕೃತಿ ನೀಡಿದ ಅದ್ಭುತ ಕೊಡುಗೆಗಳಲ್ಲಿ ಒಂದು. ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಸೌರಶಕ್ತಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಕೂಡ ಒಂದು. ಪ್ರತಿ ಮನೆಗೆ ಸಿಗಲಿದೆ ಉಚಿತ 300 ಯೂನಿಟ್ ವಿದ್ಯುತ್ಗಳ ಒಂದು ಅನುಕೂಲ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯೇ ಎಲ್ಲಾ ಜನರಿಗೆ ಅನುಕೂಲವಾಗುವಂತಹ ಒಂದು ಯೋಜನೆಯಾಗಿ ಪರಿಣಮಿಸಿದೆ. ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿಯಲ್ಲಿ ಮನೆಯ ಮೇಲ್ಛಾವಣಿಯ ಮೇಲೆ ಸೌರಶಕ್ತಿಯ ಫಲಕಗಳನ್ನು ಅಳವಡಿಸುವುದರ ಮೂಲಕ ಸರ್ಕಾರದಿಂದ ಸಬ್ಸಿಡಿಯು ಕೂಡ ದೊರೆತಿದೆ. ಕಡಿಮೆ ಬಡ್ಡಿದರದಲ್ಲಿ ಸಾಲವು ಕೂಡ ಈ ಯೋಜನೆಯಡಿಯಲ್ಲಿ ಲಭ್ಯ ಆಗ್ತಾ ಇದೆ. ಇದರಿಂದ ಮನೆ ಮಂದಿ ತಿಂಗಳಿಗೆ ಸರಾಸರಿ 300 ಯೂನಿಟ್ ವಿದ್ಯುತ್ ಅನ್ನ ಕೂಡ ಪಡೆಯಲು ಇಲ್ಲಿ ಸಾಧ್ಯ ಇದೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ತನ್ನ ಬೇರೆಯವರಿಗೆ ಅದನ್ನು ನಾವು ಮಾರಿ ತಿಂಗಳಿಗೆ ಸರಿಸುಮಾರು 17,000 ಕೂಡ ಲಾಭವನ್ನ ಪಡ್ಕೋಬಹುದು. ನಾವು ಕಟ್ಟುವಂತಹ ಒಂದು ವಿದ್ಯುತ್ ಬಿಲ್ಲಿಗೆ ಪರ್ಯಾಯವಾಗಿ ಅದನ್ನ ಉಳಿತಾಯ ಮಾಡೋದ್ರ ಜೊತೆಗೆ ತಿಂಗಳಿಗೆ 17,000 ಕೂಡ ನಾವು ಉಳಿತಾಯವನ್ನ ಮಾಡಿ ಆದಾಯವನ್ನ ಗಳಿಸ್ಕೊಂಡು ಹೋಗ್ಲಿಕ್ಕೆ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ ಅನುಕೂಲ ಆಗ್ತಾ ಇದೆ. ಈ ಯೋಜನೆಯಿಂದ

ವಿದ್ಯುತ್ ಉತ್ಪಾದಿಸುವ ಮೂಲಕ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆ ಜೊತೆಗೆ ವಿದ್ಯುತ್ ಉತ್ಪಾದನೆ ಮೇಲಿನ ಅವಲಂಬನೆಯನ್ನು ತಗ್ಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿ ಪರಿಣಮಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವಂತಹ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಫೆಬ್ರವರಿ 15, 2024 ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆಯನ್ನ ನೀಡಿದರು. ಕೇಂದ್ರ ಸರ್ಕಾರ ಯೋಜನೆಗೆ 75,021 ಕೋಟಿ ರೂಗಳ ಅನುದಾನವನ್ನ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಗೆ ಮೀಸಲಿಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಕೂಡ ಈ ಯೋಜನೆ ಲಾಭವನ್ನ ಪಡ್ಕೋಬಹುದಾಗಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸರ್ಕಾರದಿಂದ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಉಚಿತ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಬಡ್ಡಿಗೆ ಸಾಲವೂ ಕೂಡ ದೊರೆತಿದೆ. ತಿಂಗಳಿಗೆ 300 ಯೂನಿಟ್ಷ್ಟು ಉಚಿತ ವಿದ್ಯುತ್ ಅನ್ನು ಕೂಡ ಪಡ್ಕೋಬಹುದು. ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡಿ ಈಗಾಗಲೇ ಹೇಳಿದಂತೆ 17,000 ರೂಪಾಯಿವರೆಗೆ ಹಣವನ್ನು ಕೂಡ ಗಳಿಸಬಹುದು. ಈ ಯೋಜನೆಯಿಂದ ಸರ್ಕಾರಕ್ಕೆ ವಾರ್ಷಿಕ 75,000 ರೂಪಾಯಿ ವಿದ್ಯುತ್ ಉತ್ಪಾದನೆ ವೆಚ್ಚವೂ ಕೂಡ ಉಳಿತಾಯ ಆಗ್ತದೆ. ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ 60%ರಷ್ಟು ಸಬ್ಸಿಡಿಯನ್ನು ಕೂಡ ನೀಡಲಾಗ್ತಾ ಇದೆ. 1 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರದ ಸಹಾಯಧನವೂ ಕೂಡ ಸಿಗ್ತದೆ. ಅಂತಂದ್ರೆ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ, ಜೊತೆಗೆ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಹಾಗೆಯೇ 3 ಕಿಲೋವ್ಯಾಟ್ ಹಾಗೂ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 78,000 ರೂಪಾಯಿ ಸಹಾಯಧನ ಈ ಯೋಜನೆಯಡಿಯಲ್ಲಿ ಲಭ್ಯವಾಗ್ತದೆ. ಫಲಾನುಭವಿಗಳು ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ಷ್ಟು ವಿದ್ಯುತ್ ಅನ್ನು ಪಡ್ಕೋಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕ 17,000 ರಿಂದ 18,000 ಆದಾಯವನ್ನು ಗಳಿಸ್ಕೋಬಹುದು. ಮುಖ್ಯವಾಗಿ ಭಾರತ ಅತಿ ಹೆಚ್ಚು ಇಂಧನವನ್ನು ಬಳಕೆ ಮಾಡುವಂತಹ ಒಂದು ರಾಷ್ಟ್ರವಾಗಿ ಪರಿಣಮಿಸಿದ್ದು ಸೌರಶಕ್ತಿಯ ಬಳಕೆಯಲ್ಲಿ ಅದು 5ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 ಗಿಗಾವ್ಯಾಟ್ ಸೌರ ವಿದ್ಯುತ್ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರ ಉದ್ದೇಶವನ್ನು ಇಟ್ಕೊಂಡಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರ ಮೂಲಕ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನು ಕೂಡ ತಗ್ಗಿಸಬಹುದು. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದಂತಹ ಒಂದು ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡ್ಕೋಬಹುದು. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳು ಯಾರಾಗಬಹುದಪ್ಪ ಅಂತಂದ್ರೆ, ಫಲಾನುಭವಿಗಳು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನ ಹೊಂದಿರಬೇಕು, ಹಾಗೇನೆ ಮನೆಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸೂಕ್ತ ಜಾಗವೂ ಕೂಡ ಇರಬೇಕಾಗ್ತದೆ. ಮನೆಯಲ್ಲಿ ಸೂಕ್ತ ರೀತಿಯ ವಿದ್ಯುತ್ ಸಂಪರ್ಕ ಇರಬೇಕು. ಮನೆ ಮಂದಿ ಈ ಮುನ್ನ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನ ಪಡ್ಕೊಂಡಿರಬಾರದು. ಮುಂದುವರೆದು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಅರ್ಜಿಯನ್ನ ಹೇಗೆ ಸಲ್ಲಿಸಬಹುದಪ್ಪ ಅಂತಂದ್ರೆ, ಇಲ್ಲಿ ಅಧಿಕೃತ ಜಾಲತಾಣ https://www.pmsuryaghar.gov.in ಗೆ ಭೇಟಿ ನೀಡಿ ಅಲ್ಲಿ ಕೇಳಲಾದಂತಹ ಒಂದು ಮಾಹಿತಿಯನ್ನ ನೀಡಬೇಕಾಗ್ತದೆ. ಮೊದಲಿಗೆ ರಾಜ್ಯವನ್ನ ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ನಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯನ್ನ ತಮ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಂಸ್ಥೆಯನ್ನ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕ ಗ್ರಾಹಕ ಸಂಖ್ಯೆಯನ್ನ ನಮೂದಿಸಬೇಕು. ಅಂತಂದ್ರೆ ನಿಮ್ಮ ಮನೆಗೆ ಒಂದು ಮೀಟರ್ ಸಂಖ್ಯೆಯನ್ನ ಕೊಟ್ಟಿದ್ರಪ್ಪ ಅಂತಂದ್ರೆ ಆ ಮೀಟರ್ ಸಂಖ್ಯೆಯನ್ನ ಅಥವಾ ನಾವು ಬಿಲ್ ಪೇ ಮಾಡುವಾಗ ನಮಗೆ ನೀಡಿರುವಂತಹ ಒಂದು ಸಂಖ್ಯೆಯನ್ನ ಹಾಕಬೇಕಾಗ್ತದೆ. ಜೊತೆಗೆ ನಮ್ಮ ಮೊಬೈಲ್ ಸಂಖ್ಯೆಯನ್ನ, ಮುಖ್ಯವಾಗಿ ಇಮೇಲ್ ಅನ್ನು ಕೂಡ ಅಲ್ಲಿ ನಮೂದಿಸಬೇಕಾಗ್ತದೆ. ಹೀಗೆ ಪೋರ್ಟಲ್ನಲ್ಲಿ ಅಥವಾ ಈ ಜಾಲತಾಣದಲ್ಲಿ ಕೇಳುವಂತಹ ಎಲ್ಲಾ ಮಾಹಿತಿಗಳನ್ನ ನೀಡುವುದು ಪ್ರಮುಖ ಅಂಶ ಆಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಹೀಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯನ್ನ ಸ್ವೀಕೃತಗೊಂಡು ನಿಮ್ಮ ಅರ್ಜಿಯನ್ನ ಪರಿಶೀಲನೆ ಮಾಡಿ ಕಾರ್ಯಾದೇಶ ಕಲ್ಪಿಸಿದ ನಂತರ ವಿದ್ಯುತ್ ವಿತರಣಾ ಸಂಸ್ಥೆಯಿಂದ ಮನೆಗೆ ಬಂದು ತಪಾಸಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಅಧಿಕಾರಿಗಳು ಪೋರ್ಟಲ್ನಿಂದ ಅನುಮತಿ ಪತ್ರವನ್ನ ನಿಮಗೆ ನೀಡಲಾಗ್ತಾ ಇದೆ. ಮುಂದೆ ನೀವು ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದು ಬಳಿಕ ಬ್ಯಾಂಕ್ ವಿವರ, ನಿಮ್ಮ ಕ್ಯಾನ್ಸಲ್ ಚೆಕ್ ಅನ್ನ ಪೋರ್ಟಲ್ ಮೂಲಕ ಸಲ್ಲಿಸಬೇಕಾಗ್ತದೆ. ಹಾಗೇನೆ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ತಾವು ಪಡೆಯಬಹುದಾದಂತಹ ಒಂದು ಸಬ್ಸಿಡಿ ಹಣ ಜಮಾ ಆಗ್ತದೆ. ಮುಖ್ಯವಾಗಿ ನಾನು ಹೇಳಿದ ಪ್ರಕಾರ ಅರ್ಜಿಯನ್ನ ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರ ಕೆಲವು ದಾಖಲೆಗಳನ್ನ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಗುರುತಿನ ಪುರಾವೆ ಚೀಟಿ, ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಪಾವತಿಸಿದಂತಹ ಒಂದು ಬಿಲ್ ಒಂದು ಪ್ರತಿ, ಮನೆಯ ಛಾವಣಿಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನು ಕೂಡ ಅಲ್ಲಿ ಒದಗಿಸಬೇಕಾಗ್ತದೆ. ಮುಖ್ಯವಾಗಿ ಈ ಯೋಜನೆಯ ಸಾರಾಂಶ ಹೇಳೋದಾದ್ರೆ,

0: ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯ ಗುರಿ ಪ್ರಧಾನಮಂತ್ರಿ ಸೂರ್ಯಘರ ಯೋಜನೆಯು ಪ್ರಾರಂಭದಲ್ಲಿ ಭಾರತದಲ್ಲಿ ಸುಸ್ಥಿರ ಇಂಧನ ಹಾಗೂ ಇಂಧನದ ಸಬಲೀಕರಣದತ್ತ ಹೆಜ್ಜೆ ಹಾಕುವ ಭಾರತದ ಬದ್ಧತೆಯನ್ನು ಇದು ತೋರಿಸುತ್ತದೆ. ಈ ಯೋಜನೆಯು ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಸೌರ ಫಲಕಗಳನ್ನು ಒದಗಿಸುವ ಮೂಲಕ ಉಚಿತ ವಿದ್ಯುತ್ತನ್ನು ನೀಡುವಂತಹ ಒಂದು ಗಮನವನ್ನು ಹರಿಸಿದೆ. ಮನೆ ಮಂದಿಯ ಮೂಲಭೂತ ವಿದ್ಯುತ್ ಅಗತ್ಯಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುವುದಲ್ಲದೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಗೂ ಕಾರಣವಾಗುತ್ತದೆ. ಪ್ರಧಾನಮಂತ್ರಿ ಸೂರ್ಯಘರ ಯೋಜನೆ ಇಂಧನ ಸವಾಲುಗಳನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜನ ಮಾಡಲು ಸೌರಶಕ್ತಿಯ ಬಳಕೆಯನ್ನು ಹೆಚ್ಚಿಸುವಂತಹ ಪ್ರಮುಖ ಅಂಶ ಆಗಿರುತ್ತದೆ. ಆದ್ದರಿಂದ ಸಾರ್ವಜನಿಕರು, ರೈತ ಬಾಂಧವರು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನು ಪಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ಸಮೀಪದ ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ ಹಾಗೇನೆ ಅಧಿಕೃತ ವೆಬ್ಸೈಟ್ https://www.pmsuryaghar.goe.in ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
1: ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಮಾಡಿಕೊಂಡಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಆಕಾಶವಾಣಿ ಬೆಂಗಳೂರು. ಸಮಯ 9:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸಪ್ ಸಂವಹನ ಸೇವೆ ಆರಂಭ. ವಾರ್ತೆಗಳ ವಿವರ. ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 2400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಸುಮಾರು 2400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಯೋಜನೆಯು ಉದ್ಯೋಗ ಸೃಷ್ಟಿ ಹೆಚ್ಚಿಸುವ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವತ್ತ ಗಮನ ಹರಿಸುವ ಮೂಲಕ ನಮ್ಮ ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ನಮ್ಮ ಪ್ರಯತ್ನಗಳ ಒಂದು ಭಾಗ ಎಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಿಂದ ಈ ಯೋಜನೆಯಡಿಯಲ್ಲಿ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಔಪಚಾರಿಕ ಕಾರ್ಯಪಡೆಗೆ ಸೇರಿಸಿಕೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹಧನ ಪಡೆಯುವ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಯೋಜನೆಯಡಿ ತಮ್ಮ ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವಕರು 2 ಕಂತುಗಳಲ್ಲಿ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಪಡೆಯುತ್ತಾರೆ. 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ನೇರ ಲಾಭ ವರ್ಗಾವಣೆಯ ಮೂಲಕ ಪ್ರೋತ್ಸಾಹಧನವನ್ನು ವರ್ಗಾಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ಉಳಿದಿರುವ ಸಣ್ಣ ಮತ್ತು ಉದಯೋನ್ಮುಖ ಉದ್ಯಮಗಳನ್ನು ಬೆಂಬಲಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವಲ್ಲಿ ಯೋಜನೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23ನೇ ಕಂತಿನ

0: ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 446,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಲ್ಲ ಎಂದು ಹೇಳಿದೆ. ಒಪ್ಪಂದವು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದಿರುವ ಭಾರತ, ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಮುಂದುವರಿಸುವ ದೇಶವು ಸದ್ಭಾವನೆ ಮತ್ತು ಸ್ನೇಹದ ಮೇಲೆ ಸ್ಥಾಪಿಸಲಾದ ಸಹಕಾರದ ಪ್ರಯೋಜನಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62ನೇ ಅಧಿವೇಶನದಲ್ಲಿ ಮಾತನಾಡಿದ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ಅನುಪಮಾ ಸಿಂಗ್ ಭಾರತದ ವಿರುದ್ಧ ಪಾಕಿಸ್ತಾನದ ಆರೋಪಗಳನ್ನು ತಿರಸ್ಕರಿಸಿದರು. ಅಲ್ಲದೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಎತ್ತುವ ಇಸ್ಲಾಮಾಬಾದ್ನ ಪುನರಾವರ್ತಿತ ಪ್ರಯತ್ನಗಳನ್ನು ಸಹ ಅವರು ತೀವ್ರವಾಗಿ ಟೀಕಿಸಿದರು. ಸಿಂಧು ಜಲ ಒಪ್ಪಂದದ ಕುರಿತು ಭಾರತದ ನಿಲುವು ಎಲ್ಲರಿಗೂ ತಿಳಿದಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವ ರಾಷ್ಟ ಸದ್ಭಾವನೆ ಮತ್ತು ಸ್ನೇಹದ ಆಧಾರದ ಮೇಲೆ ಸಹಕಾರದ ಸವಲತ್ತುಗಳನ್ನು ಒತ್ತಾಯಿಸುತ್ತಲೇ ಇದೆ. ಇದೇ ರೀತಿ ಒಪ್ಪಂದವು ಈಗ ಹಳೆಯದಾಗಿದೆ ಎಂಬುದನ್ನು ಸಹ ನಿರಾಕರಿಸಲಾಗದು. ತನ್ನ ಸುತ್ತಲಿನ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ವ್ಯವಸ್ಥೆಯು ಕಾಲಾನಂತರದಲ್ಲಿ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. 1960ರಲ್ಲಿ ನಡೆದ ಒಪ್ಪಂದವನ್ನು ವರ್ತಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಯಿಸಬೇಕೇ ಹೊರತು ಕಳೆದ 6 ದಶಕಗಳ ಹಿಂದಿನ ಒಪ್ಪಂದವನ್ನೇ ಶಾಶ್ವತ ಹಕ್ಕು ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನವು ಭಾರತದ ವಿರುದ್ಧ ಹಕ್ಕು ಸಾಧಿಸುವ ಬದಲು ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸುವತ್ತ ಗಮನಹರಿಸಬೇಕು. ಭಾರತೀಯ ಪ್ರದೇಶಗಳನ್ನು ಅಪೇಕ್ಷಿಸುವ ಬದಲು ಪಾಕಿಸ್ತಾನ ತನ್ನ ಸ್ವಂತ ಮನೆಯನ್ನು ಕ್ರಮಬದ್ಧಗೊಳಿಸಿದರೆ ತನಗೆ ಮತ್ತು ತನ್ನ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುವುದು ಎಂದು ಅನುಪಮಾ ಸಿಂಗ್ ಹೇಳಿದ್ದಾರೆ. ಜುಲೈ 1ರಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100ಕ್ಕೂ ಹೆಚ್ಚು ಪ್ರದೇಶಾಧಿಕಾರಿಗಳನ್ನು ನಿಯೋಜಿಸುವುದಾಗಿ ಸರ್ಕಾರ ತಿಳಿಸಿದೆ. ಕಾಯ್ದೆಯ ಸುಗಮ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಪ್ರದೇಶ ಅಧಿಕಾರಿಗಳು ಅನುಷ್ಠಾನವನ್ನು ಬೆಂಬಲಿಸಲು, ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸಲು, ಜ್ಞಾನ ಹಂಚಿಕೆಯನ್ನು ಸುಗಮಗೊಳಿಸಲು, ಕಾರ್ಯಾಚರಣೆಯ ಸವಾಲುಗಳನ್ನು ಪರಿಹರಿಸಲು ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಅಧಿಕಾರಿಗಳ ಭಾಗವಹಿಸುವಿಕೆಯು ವಿವಿಧ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸಲು ಮತ್ತು ಹೊಸ ಚೌಕಟ್ಟಿಗೆ ಪರಿವರ್ತನೆಯ ಸಮಯದಲ್ಲಿ ಪರಿಣಾಮಕಾರಿ ಅನುಷ್ಠಾನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ಸಾಂಸ್ಥಿಕ ಹಿಡಿತವನ್ನು ಒದಗಿಸಲು ಮತ್ತು ಕಾಯ್ದೆಯ ಸುಗಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಭಾನುವಾರ ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸಪ್ ಸಂವಹನ ಸೇವೆಯನ್ನು ಪ್ರಾರಂಭಿಸಿದೆ. ಅದರಂತೆ ಎಲ್ಲಾ ಅಧಿಕೃತ ವಾಟ್ಸಪ್ ಸಂವಹನಗಳನ್ನು 9178279702 ಸಂಖ್ಯೆಯಿಂದ ಆರಂಭವಾಗುವ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ಅದೇ ರೀತಿ ಎನ್ಟಿಎಯಿಂದ ಕಳುಹಿಸಲಾಗಿದೆ ಎಂದು ಹೇಳಿಕೊಳ್ಳುವ ಯಾವುದೇ ಸಂದೇಶವನ್ನು ನಂಬುವುದಕ್ಕೂ ಮೊದಲು ನೀಲಿ ಪರಿಶೀಲನಾ ಟಿಕ್ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹೆಸರನ್ನು ಮರುಪರಿಶೀಲಿಸಲು ಸಂಸ್ಥೆಯ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದೆ. ಜೂನ್ 21ರ ಮರುಪರೀಕ್ಷೆಗೆ ಈಗಾಗಲೇ ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅದನ್ನು ಮತ್ತೆ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ಹೊಸ ಪ್ರವೇಶ ಪತ್ರಗಳನ್ನು ಇನ್ನೂ ಡೌನ್ಲೋಡ್ ಮಾಡದ ವಿದ್ಯಾರ್ಥಿಗಳಿಗೆ ಎಸ್ಎಂಎಸ್, ಇಮೇಲ್ ಅಥವಾ ವಾಟ್ಸ್ಆಪ್ ಸಂದೇಶಗಳನ್ನು ಪ್ರಾಥಮಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ಮೇ 3ರ ಪರೀಕ್ಷೆಗೆ ನೀಡಲಾದ ಪ್ರವೇಶ ಪತ್ರಗಳು ಮರುಪರೀಕ್ಷೆಗೆ ಮಾನ್ಯವಾಗಿರುವುದಿಲ್ಲ, ಏಕೆಂದರೆ ಅನೇಕ ಅಭ್ಯರ್ಥಿಗಳಿಗೆ ಅವರ ಆದ್ಯತೆಯ ನಗರಗಳಲ್ಲಿ ಹೊಸ ಕೇಂದ್ರಗಳನ್ನು ನೀಡಲಾಗಿದೆ ಎಂದು ಎನ್ಟಿಎ ಹೇಳಿದೆ. ಭಾರತದ ಎಲ್ಎನ್ಜಿ ಟ್ಯಾಂಕರ್ ದಿಶಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗುಜರಾತ್ನ ದಹೇಜ್ ಬಂದರಿಗೆ ಇಂದು ಬೆಳಗ್ಗೆ ಯಶಸ್ವಿಯಾಗಿ ಆಗಮಿಸಿದೆ. ಇದು ಕತಾರ್ನ ಲಾಸ್ ಲಫಾನ್ ಟರ್ಮಿನಲ್ನಿಂದ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಸಾಗಿಸಿದ್ದು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇತೃತ್ವದ ಒಕ್ಕೂಟದಿಂದ ನಿರ್ವಹಿಸಲ್ಪಡುವ ಮತ್ತು ಪೆಟ್ರೋನೆಟ್ ಎಲ್ಎನ್ಜಿಯಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಹಡಗು ದಹೇಜ್ ಎಲ್ಎನ್ಜಿ ಟರ್ಮಿನಲ್ ತಲುಪಿತು. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಸರಗು ಎಲ್ಎನ್ಜಿ ಲಭ್ಯತೆಯನ್ನು ಬಲಪಡಿಸುತ್ತದೆ, ದೇಶಾದ್ಯಂತ ಸ್ಥಿರ ಇಂಧನ ಪೂರೈಕೆಯನ್ನು ಬೆಂಬಲಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಯಿತು. ಗೋಲುರಹಿತ ಮೊದಲಾರ್ಧದ ನಂತರ 50ನೇ ನಿಮಿಷದಲ್ಲಿ ನಿರ್ಣಾಯಕ ಪ್ರಗತಿ ಸಾಧಿಸಲಾಯಿತು. ದಕ್ಷಿಣ ಕೊರಿಯಾದ ಗೋಲ್ ಕೀಪರ್ ಕಿಮ್ ಸೆಯುಂಗ್ಯು ತನ್ನದೇ ಆದ ಡಿಫೆಂಡರ್ ಲೀ ಗಿ ಹ್ಯುಕೆ ಡಿಕ್ಕಿ ಹೊಡೆದು ಎತ್ತರದ ಚೆಂಡನ್ನು ಚೆಲ್ಲಿದ ನಂತರ ಮೆಕ್ಸಿಕನ್ ಮಿಡ್ಫೀಲ್ಡರ್ ಲೂಯಿಸ್ ರೋಮೊ ಪ್ರಮುಖ ರಕ್ಷಣಾತ್ಮಕ ಪ್ರಮಾದವನ್ನು ಲಾಭ ಮಾಡಿಕೊಂಡರು. ಚೆಂಡನ್ನು ಖಾಲಿನೆಟ್ಟಾಗಿ ಪರಿವರ್ತಿಸಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಭಾಗಲ್ಪುರದಲ್ಲಿ ಆಯೋಜಿಸಿದ್ದ ಮಹಿಳಾ ಅಂಡರ್ 19 ಏಕದಿನ ಟ್ರೋಫಿಯಲ್ಲಿ 19 ವರ್ಷದ ಬ್ಯಾಟ್ಸ್ಮನ್ ಅಕ್ಷರ ಗುಪ್ತಾ ಅದ್ಭುತ ಪ್ರದರ್ಶನ ನೀಡಿ ದಾಖಲೆ ಬರೆದಿದ್ದಾರೆ. ಕೇವಲ 126 ಎಸೆತಗಳಲ್ಲಿ ಅವರು ಅಜೇಯ 306 ರನ್ ಗಳಿಸಿದರು. ಇನ್ನಿಂಗ್ಸ್ನಲ್ಲಿ ಅಕ್ಷರ 55 ಬೌಂಡರಿ ಮತ್ತು 8 ಸಿಕ್ಸರ್ ಬಾರಿಸಿದರು. ದೇಶೀಯ ಕ್ರಿಕೆಟ್ನ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ನಲ್ಲಿನ ದಾಖಲೆ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸಪ್ ಸಂವಹನ ಸೇವೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
4: ಇದು ಆಕಾಶವಾಣಿ ಬೆಂಗಳೂರು. ಸಮಯ 1:20:20.
5: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಹೊಸ ಕೃಷಿಕನ ಪರಿಚಯ ಮಾಡಿಸು.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಮಸಣದ ಹೂವು ಚಿತ್ರಕ್ಕಾಗಿ ವಾಣಿ ಜಯರಾಮ್ ಮತ್ತು ಜಯಚಂದ್ರನ್ ಅವರು ಹಾಡಿರುವ ಗೀತೆ. ಎಸ್ ಆರ್ ಎಕ್ಕುಂಡಿಯವರ ಸಾಹಿತ್ಯ ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

0: ಇದುವರೆಗೆ ಮಸಣದ ಹೂ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದಿರಿ. ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಜೈಮಿನಿ ಮಹಾಮುನಿಗಳು ಜನಮೇಜಯನಿಗೆ ಸೀತಾದೇವಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆ ಜೊತೆಯಲ್ಲಿ ರಾಮ ಮತ್ತು ಲವಕುಶರಿಗೆ ಆದಂತಹ ಒಂದು ಕಾಳಗದ ಬಗ್ಗೆ ಸೂಚ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಯೋಧ್ಯ ಸಾಮ್ರಾಜ್ಯದ ಅಧಿಪತಿಯಾದಂತಹ ಶ್ರೀರಾಮಚಂದ್ರನ ಪತ್ನಿ, ಅತ್ಯಂತ ಸುಂದರಿಯಾಗಿರ್ತಕ್ಕಂತಹವಳು ಆ ಸೀತಾದೇವಿ ಗರ್ಭಿಣಿಯಾದಂತಹ ಒಂದು ಭಾಗವೇ ಈಗಿನ ಒಂದು ಕಾವ್ಯವಾಚನದ ವಿಚಾರ.

ಪೂರ್ವದಲ್ಲಿ ಶ್ರೀರಾಮನಿಗೂ ಮತ್ತು ಅವನ ಮಕ್ಕಳಾದಂತಹ ಲವಕುಶರಿಗೂ ನಡೆದಂತಹ ಯುದ್ಧದ ಕುತೂಹಲದ ಕಥೆಯನ್ನ ಹೇಳ್ತಾ ಇದ್ದೇನೆ ಕೇಳಪ್ಪ. ಸೂರ್ಯವಂಶದ ರಾಜರುಗಳು ಅತಿ ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಅದರಲ್ಲಿ ಬಂದಂತಹ ಇಕ್ಷ್ವಾಕು ವಂಶದಲ್ಲಿ ಅಯೋಧ್ಯಾ ನಗರದಲ್ಲಿ ಸಂಪದ್ಭರಿತವಾಗಿರ್ತಕ್ಕಂತಹ ಒಂದು ನಗರದಲ್ಲಿ ಸಾಕ್ಷಾತ್ ಮಹಾವಿಷ್ಣುವೇ ಮಾನವ ರೂಪಿಯಾಗಿ ಅವತರಿಸಿದ್ದಾನೆ. ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿಯಾಗವನ್ನು ಮಾಡಿದಂತಹ ಫಲದಿಂದ ಹಿರಿಯ ಪತ್ನಿಯಾದಂತಹ ಕೌಸಲ್ಯೆಯ ಗರ್ಭಸಂಜಾತನಾಗಿ ಶ್ರೀರಾಮ ಎಂಬತಕ್ಕಂತಹ ಅಭಿದಾನದಿಂದ ಮನೋಹರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಜನಿಸಿದ್ದಾನೆ.

ಪವಿತ್ರಳಾದ ಮಾತೆ ಕೌಸಲ್ಯ ಗರ್ಭವನ್ನ ಶುದ್ಧಿ ಮಾಡಿ ಶ್ರೇಷ್ಠ ಮಗನಾಗಿ ಜನಿಸಿ ಅರಮನೆಯಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನರುಗಳ ಜೊತೆ ಬೆಳೆದಿದ್ದಾನೆ ಶ್ರೀರಾಮಚಂದ್ರ. ಆತನ ಶಕ್ತಿ ಸಾಮರ್ಥ್ಯಗಳನ್ನು ಹೇಗೆ ಹೇಳುವುದು? ಕೌಶಿಕನ ಯಜ್ಞವನ್ನು ಮೊದಲನೆಯದಾಗಿ ರಕ್ಷಿಸಿದ್ದಾನೆ, ತಾಟಕಿ ಎಂಬತಕ್ಕಂತಹ ರಾಕ್ಷಸಿಯನ್ನ ಸಂಹಾರ ಮಾಡಿದ್ದಾನೆ, ಅಲ್ಲಿಂದ ಮುಂದೆ ಗೌತಮರ ಸತಿಯಾದ ಅಹಲ್ಯೆಯ ಶಾಪವನ್ನು ಕಳೆದು ಮಿಥಿಲೆಗೆ ಹೋಗಿದ್ದಾರೆ ವಿಶ್ವಾಮಿತ್ರರೊಂದಿಗೆ. ಪರಶುರಾಮನ ಅಹಂಕಾರವನ್ನು ನಿವಾರಿಸಿ ಶಿವಧನುಸ್ಸನ್ನು ಮುರಿಯುವುದರ ಮೂಲಕ ಸೀತೆಯನ್ನು ವರಿಸಿ ದಶರಥನೊಂದಿಗೆ ಅಯೋಧ್ಯಾ ನಗರಕ್ಕೆ ಶ್ರೀರಾಮಚಂದ್ರ ಬಂದಿದ್ದಾನೆ.

ಯುಕ್ತ ವಯಸ್ಸಿಗೆ ಬಂದಂತಹ ಶ್ರೀರಾಮನಿಗೆ ದಶರಥ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡಲು ಸಿದ್ಧನಾದಾಗ ಪತ್ನಿಯಾದ ಕೈಕೇಯಿ ತಡೆದಿದ್ದಾಳೆ. ತಂದೆಯ ಮಾತನ್ನು ನಡೆಸಲಿಕ್ಕಾಗಿ ತಾಯಿಯ ಆದೇಶದಂತೆ ಶ್ರೀರಾಮ ವನವಾಸವನ್ನು ಕೈಕೊಂಡಿದ್ದಾನೆ. ಇತ್ತ ಕಡೆ ಪುತ್ರಶೋಕದಿಂದ ದಶರಥ ಸ್ವರ್ಗಸ್ಥನಾಗಿದ್ದಾನೆ. ಶ್ರೀರಾಮಚಂದ್ರ ತನ್ನನ್ನು ಕರೆಯಲು ಬಂದಂತಹ ಭರತನಿಗೆ ಪಾದುಕೆಯನ್ನು ನೀಡಿ ರಾಜ್ಯವಾಳಲು ಹೇಳಿ ಅತ್ಯಂತ ಕಠಿಣವಾದ ವನವನ್ನು ಅರಣ್ಯವನ್ನು ಪ್ರವೇಶ ಮಾಡಿದ್ದಾನೆ. ಅಲ್ಲೆಲ್ಲ ರಾಕ್ಷಸರ ಸಂಹಾರವನ್ನು ಮಾಡಿ ಅಲ್ಲಿದ್ದಂತಹ ಮುನಿ ಜನರನ್ನು ರಕ್ಷಣೆಯನ್ನು ಮಾಡ್ತಾ ಸೀತಾಸಮೇತನಾಗಿ ಕಾಡಿನಲ್ಲಿದ್ದಾನೆ.

ದಂಡಕಾರಣ್ಯವನದಲ್ಲಿದ್ದಾಗ ಶೂರ್ಪನಖಿ ಎಂಬತಕ್ಕಂತಹ ರಾಕ್ಷಸಿ ಪೀಡಿಸಿದ್ದಾಳೆ. ಇವರು ಕೋಪಗೊಂಡು ಆಕೆಯನ್ನ ವಿರೂಪಗೊಳಿಸಿ ಅಲ್ಲಿಂದ ಖರದೂಷಣರೆಂಬತಕ್ಕಂತಹ ರಾಕ್ಷಸರನ್ನ ಸಂಹಾರ ಮಾಡಿದ್ದಾರೆ. ಚಿನ್ನದ ಜಿಂಕೆಯ ಕಾರಣಕ್ಕೋಗಿ ಲಕ್ಷ್ಮಣ ಕುಟೀರದಿಂದ ಹೊರಕ್ಕೆ ಬಂದಾಗ ರಾವಣ ಸೀತೆಯನ್ನ ಅಪಹರಣ ಮಾಡಿದ್ದಾನೆ. ಸೀತಾವಿಯೋಗದಿಂದ ಹೆಚ್ಚಾದ ವಿರಹತಾಪ ಉಂಟಾಗಿ ರಾಮನೊಂದುಕೊಂಡಿದ್ದಾನೆ. ನಂತರ ಜಟಾಯು ಸೀತಾಪಹರಣದ ಕಥೆಯನ್ನ ಶ್ರೀರಾಮನಿಗೆ ಹೇಳಿದಾಗ ಲಕ್ಷ್ಮಣನೊಂದಿಗೆ ಶ್ರೀರಾಮಚಂದ್ರ ಕಾಡಿನಲ್ಲಿ ಮುಂದೆ ಹೊರಟಿದ್ದಾನೆ.

ಸೀತೆಯನ್ನ ಹುಡುಕಿಕೊಂಡು ದಾರಿಯಲ್ಲಿ ಹೊರಟಾಗ ಕಬಂಧನನ್ನ ಕೊಂದಿದ್ದಾನೆ. ನಂತರ ಅತಿಭಕ್ತೆಯಾದಂತಹ ಶಬರಿಯ ಮನೋಬೇಡಿಕೆಯನ್ನ ಈಡೇರಿಸಿ ಆಕೆ ಕೊಟ್ಟಂತಹ ಫಲವನ್ನು ತಿಂದು ಆಕೆಗೆ ಸಂತೋಷಗೊಳಿಸಿದ್ದಾನೆ. ಅತ್ಯಂತ ಕರುಣಾಪೂರ್ಣನಾಗಿರ್ತಕ್ಕಂತಹ ಶ್ರೀರಾಮ ಆಂಜನೇಯನನ್ನ ಮೊದಲ ಬಾರಿ ನೋಡಿದ್ದಾನೆ. ಸುಗ್ರೀವನಿಗೆ ಬೇಕಾದ ಸಹಕಾರವನ್ನು ನೀಡಿ ವಾಲಿಯನ್ನ ವಧಿಸಿದ್ದಾನೆ. ಮುಂದೆ ರಾವಣನ ಮೇಲೆ ಸಮರವನ್ನು ಸಾಧಿಸಲಿಕ್ಕೆ ಆಲೋಚನೆ ಮಾಡ್ತಾ ಅಲ್ಲಿ ಸಿಕ್ಕಿದಂತಹ ಕರಡಿ ಕಪಿಗಳೊಂದಿಗೆ ಆತ್ಮೀಯವಾಗಿ ಸೇರಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾನೆ. ಭೂದೇವಿಯ ಮಗಳಾಗಿರ್ತಕ್ಕಂತಹ ಜಾನಕಿಯನ್ನ ಹುಡುಕಲಿಕ್ಕಾಗಿ ವೀರ ಹನುಮಂತನನ್ನ ಲಂಕೆಗೆ ಶ್ರೀರಾಮ ಕಳಿಸಿಕೊಟ್ಟಿದ್ದಾನೆ.

ಮಹಾವೀರನಾದ ಆಂಜನೇಯ ಸಮುದ್ರವನ್ನ ದಾಟಿ ಅಶೋಕವನದಲ್ಲಿದ್ದಂತಹ ಸೀತಾಮಾತೆಗೆ ರಾಮ ಮುದ್ರಿಕೆಯನ್ನು ನೀಡಿ ಆಕೆಗೆ ಸಂತೋಷವನ್ನು ನೀಡಿದ್ದಾನೆ. ಅಲ್ಲಿಂದ ಹೊರಟು ನಿರಾತಂಕವಾಗಿ ಇಡೀ ಅಶೋಕವನವನ್ನು ಹಾಳು ಮಾಡಿದ್ದಾನೆ. ಅಡ್ಡಿ ಮಾಡಿದಂತಹ ಎಲ್ಲ ರಾಕ್ಷಸರನ್ನ ಶಿಕ್ಷಿಸಿದ್ದಾನೆ. ನಂತರ ನಡೆದ ಸಮರದಲ್ಲಿ ಇಂದ್ರಜಿತುವಿನೊಂದಿಗೆ ಹೋರಾಡಿ ತನಗೆ ಹಚ್ಚಿದ ಆ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಲಂಕೆಯನ್ನು ಸುಟ್ಟು ಬಂದು ಸಂಭ್ರಮಿಸಿದ್ದಾನೆ ವಾಯುಪುತ್ರನಾದ ಹನುಮಂತ. ಅವನನ್ನ ರಾಕ್ಷಸರ ವೈರಿಯಾದ ಶ್ರೀರಾಮ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಆಲಂಗಿಸಿಕೊಂಡಿದ್ದಾನೆ.

ಅಸಂಖ್ಯಾತವಾದ ಕಪಿಸೈನ್ಯದ ಸಹಾಯವನ್ನು ಪಡೆಕೊಂಡು ದಕ್ಷಿಣ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾನೆ. ಕಪಿವೀರರೆಲ್ಲರೂ ಕೂಡ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅಲ್ಲಿಂದ ಲಂಕೆಗೆ ಬಂದು ವಿಭೀಷಣನನ್ನ ತನ್ನ ಮಿತ್ರನನ್ನಾಗಿ ಭಕ್ತನನ್ನಾಗಿ ಸ್ವೀಕರಿಸಿದ್ದಾನೆ ಶ್ರೀರಾಮಚಂದ್ರ. ಲಂಕೆಯ ರಾಜನನ್ನಾಗಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿದ್ದಾನೆ. ಲಂಕಾಧಿಪತಿಯಾಗಿದ್ದಂತಹ ರಾವಣ, ಕುಂಭಕರ್ಣ ಮುಂತಾದ ರಾಕ್ಷಸರೆಲ್ಲರನ್ನ ಸಂಹಾರ ಮಾಡಿ ಹೆಚ್ಚಾದ ವೀರತನದಿಂದ ಲಂಕೆಯನ್ನ ಸಂಪೂರ್ಣವಾಗಿ ಗೆದ್ದು ವಿಭೀಷಣನಿಗೆ ಬಿಟ್ಟುಕೊಟ್ಟಿದ್ದಾನೆ ಆ ರಘುವೀರನಾದಂತಹ ಶ್ರೀರಾಮಚಂದ್ರ.

ಶ್ರೀರಾಮ ಎಷ್ಟು ಕರುಣಾಮಯಿ ಅನ್ನುವುದು ಗೊತ್ತಾಗ್ತಾ ಇದೆ. ಇಲ್ಲಿ ರಾವಣನ ರಾಜ್ಯವನ್ನ ಪ್ರೀತಿಯಿಂದ ವಿಭೀಷಣನಿಗೆ ನೀಡಿದ್ದಾನೆ. ಶಿಷ್ಟರನ್ನ ರಕ್ಷಿಸತಕ್ಕಂತಹ ಸೆರೆಯಲ್ಲಿದ್ದಂತಹ ಸೀತೆಯನ್ನು ಅಗ್ನಿ ಪರೀಕ್ಷೆಯ ಮೂಲಕ ಸ್ವೀಕರಿಸಿದ್ದಾನೆ. ನಂತರ ಮೂರು ಲೋಕವೂ ಮೆಚ್ಚುವ ಹಾಗೆ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಭೂಶ್ರೇಷ್ಠನಾದಂತಹ ಶ್ರೀರಾಮಚಂದ್ರ ಲಕ್ಷ್ಮಣ ಸುಗ್ರೀವಾದಿಗಳ ಸಮೂಹದಿಂದ ಕೂಡಿ ಪವಿತ್ರವಾದ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಬಂದಿದ್ದಾನೆ. ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನೆ. ತಮ್ಮನಾದಂತಹ ಭರತನ ಮೇಲೆ ಅತಿಶಯವಾದ ಪ್ರೀತಿ ಆತನಿಗೆ. ಹಾಗಾಗಿ ತನ್ನ ವನವಾಸವನ್ನು ಮುಗಿಸಿದ ಕೂಡಲೇ ಆಗಮಿಸಿ ಭರತನಿಗೆ ಸಂತೋಷವನ್ನು ಉಂಟು ಮಾಡಿದ್ದಾನೆ.

ಕೇವಲ ದರ್ಶನ ಮಾತ್ರದಿಂದಲೇ ಎಲ್ಲರಿಗೂ ಸಂತೋಷವನ್ನು ಕೊಡ್ತಕ್ಕಂಥವನು ಶ್ರೀರಾಮ. ಪುಷ್ಪಕ ವಿಮಾನವನ್ನು ಇಳಿದು ಬಂದಿದ್ದಾನೆ. ತನ್ನ ಸಹೋದರರಾಗಿರ್ತಕ್ಕಂಥ ಭರತ ಶತ್ರುಘ್ನರನ್ನ ತುಂಬ ಪ್ರೀತಿಯಿಂದ ತಬ್ಬಿಕೊಂಡಿದ್ದಾನೆ. ಆ ಸಮಯದಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರ ಮೊದಲಾದಂತಹ ಎಲ್ಲ ತನ್ನ ಗುರುಗಳನ್ನ ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದ್ದಾನೆ. ಕೈಕೇ, ಸುಮಿತ್ರೆ ಮೊದಲಾದಂತಹ ಎಲ್ಲ ತಾಯಂದಿರುಗಳಿಗೆ ನಮಸ್ಕಾರ ಮಾಡಿ ಅರಮನೆಯಲ್ಲಿದ್ದಂತಹ ಎಲ್ಲ ಮಂತ್ರಿವರ್ಗದವರು, ಸ್ತ್ರೀಯರುಗಳಿಗೆ, ಪ್ರಜೆಗಳಿಗೆ ಮತ್ತು ಅವನನ್ನು ನೋಡು ಬಂದ ಎಲ್ಲರಿಗೂ ಕೂಡ ದರ್ಶನವನ್ನು ನೀಡಿ ಸಂತೋಷಗೊಳಿಸಿದ್ದಾನೆ. ಆ ನಂತರದಲ್ಲಿ ಮತ್ತೊಂದು ಭಾಗದಲ್ಲಿ ತನ್ನ ಮಗನ ಬರುವಿಕೆಯನ್ನೇ ನಿರೀಕ್ಷಿಸ್ತಾ ಇದ್ದಂತಹ ಆತನ ನಿಜಮಾತೆಯಾದ ಕೌಸಲ್ಯಗೆ ರಾಮ ಬಂದು ನಮಸ್ಕಾರವನ್ನು ಮಾಡಿದ್ದಾನೆ.

ಬಂದು ನಮಸ್ಕಾರ ಮಾಡಿದಂತಹ ಶ್ರೀರಾಮನನ್ನ ತನ್ನ ಕೈಗಳಿಂದ ಮೇಲೆತ್ತಿ ವಾತ್ಸಲ್ಯದಿಂದ ಅಲಂಕಿಸಿಕೊಂಡಿದ್ದಾಳೆ ತಾಯಿ ಕೌಸಲ್ಯೆ. ಹಾಗೆ ಅವನ ಮೈಯನ್ನ ತಡುತ್ತಾ ಮಗನ ಶಿರವನ್ನು ಕೂಡ ಸವರಿ ಆಲಂಗಿಸಿ ಆನಂದ ಹೊಂದಿದ್ದಾಳೆ. ಜೊತೆಯಲ್ಲಿ ಆತನ ಶರೀರದ ಮೇಲೆ ನಾನಾ ಆಯುಧಗಳಿಂದಾದಂತಹ ಗಾಯವನ್ನು ನೋಡಿ ತುಂಬಾ ವ್ಯಥೆ ಪಡ್ತಾ ಇದ್ದಾಳೆ. ಅಯ್ಯೋ ಮಗನೇ, ನಿನ್ನಷ್ಟು ಸುಕೋಮಲವಾಗಿರ್ತಕ್ಕಂತಹ ಇಂತಹ ಶರೀರಕ್ಕೆ ಯಾರಪ್ಪ ಘಾಸಿ ಮಾಡಿದವರು, ತೊಂದರೆಯನ್ನು ಮಾಡಿದವರು ಯಾರು? ಅಯ್ಯೋ, ಇದನ್ನು ನೋಡಿದ್ರೆ ನನಗೆ ಶರೀರವೇ ಬೆಂದು ಹೋಗ್ತಾ ಇದೆ ಅನ್ನುವ ಮಾತನ್ನಾಡ್ತಾ ಅಳ್ತಾ ನಿಟ್ಟುಸಿರಿ ಬಿಡ್ತಾ ಇದ್ದಾಳೆ. ಹಾಗೆಯೇ ತನ್ನ ಮುಗ್ಧವಾಗಿರ್ತಕ್ಕಂತಹ ಗುಣದಿಂದ ಸವತಿಯಾದಂತಹ ಕೈಕೆಯನ್ನು ಕೂಡ ಬೈದು ಸಂಕಟ ಪಡ್ತಾ ಇದ್ದಾಳೆ. ಕೈಕೆಯಿಂದ ಇಷ್ಟೆಲ್ಲ ಆಯಿತು, ಹೀಗಾಗೋಯ್ತು ತನ್ನ ಮಗನಿಗೆ ಅಂತ ಹೇಳಿ ಸಂಕಟ ಪಡ್ತಾ ಇದ್ದಂಥ ತಾಯಿಯನ್ನು ನೋಡಿದಾಗ ಅಷ್ಟೇ ನಗನಗ್ತಾ ಸದಾ ಹಸನ್ಮುಖಿಯಾಗಿರ್ತಕ್ಕಂಥ ರಾಮಚಂದ್ರ ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ.

ಎಲ್ಲ ಗುರುವರಿಯರ ಮುನಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಶುಭ ಮುಹೂರ್ತದಲ್ಲಿ ಸಂಪದ್ಭರಿತವಾದಂತಹ ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ನಡೆದಿದೆ. ಬಂದಂತಹ ಎಲ್ಲ ಋಷಿಮುನಿಗಳು, ದೇವಾನುದೇವತೆಗಳು, ವಾನರರು, ದಾನವರು, ಮನುಷ್ಯರು ಎಲ್ಲರ ಆದಿಯಾಗಿ ಮೂರು ಲೋಕಗಳು ಕೂಡ ವಿಶೇಷವಾಗಿ ಕೊಂಡಾಡುವಂತಹ ರೀತಿಯಲ್ಲಿ ಶ್ರೀರಾಮಚಂದ್ರ 9,000 ವರ್ಷಗಳ ಕಾಲ ರಾಜ್ಯವನ್ನು ಪರಿಪಾಲಿಸಿದ್ದಾನೆ. ಎಲ್ಲ ರಾಜ ಮಹಾರಾಜರುಗಳು ಕೂಡ ರಾಮಚಂದ್ರನನ್ನ ಅತ್ಯಂತ ಗೌರವಯುತವಾಗಿ ಪೂಜ್ಯವಾಗಿ ನಡೆಸಿಕೊಳ್ಳುವಂತೆ ಮಾಡಿದಂತಹ ಶ್ರೀರಾಮರಾಜ್ಯದ ಆ ಕಥೆ

ದಶರಥನ ಪುತ್ರನಾದ ಶ್ರೀರಾಮಚಂದ್ರ ತನ್ನ ರಾಜ್ಯದ ಆಡಳಿತವನ್ನ ಹೇಗೆ ನಡೆಸಿದ ಅನ್ನುವ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಇಡೀ ಭೂಮಂಡಲ ಸ್ವರ್ಗವಾಗಿ ಕಾಣಿಸ್ತಾ ಇದೆಯಂತೆ. ಮನೆ ಮನೆಯೆಲ್ಲವೂ ಸಂತಸದ ರೂಪವನ್ನ ಪಡ್ಕೊಂಡಿದೆ. ಹಕ್ಕಿ ಪಕ್ಷಿಗಳು ಕೂಡ, ಗಿಳಿ ಕೋಗಿಗಳು ಕೂಡ ತಮ್ಮ ಧ್ವನಿಯಿಂದ ಕಾಡುಗಳಲ್ಲಿ ಆ ಇಂಪಾಗಿರ್ತಕ್ಕಂತಹ ಆ ಇಂಚರವನ್ನ ಮೂಡಿಸ್ತಾ ಇದೆ. ಅಭಿವೃದ್ಧಿ ಹೊಂದಿದ, ಬಹುಶಃ ನಾವು ಯೋಚನೆ ಮಾಡಬೇಕು, ಅಭಿವೃದ್ಧಿ ಹೊಂದಿದ ನಾಗರಿಕರಿಂದ ಸಮಾಜ ಎಲ್ಲ ಕೂಡ ಹೇಗೆ ಅಭಿವೃದ್ಧಿಯನ್ನು ಹೊಂದುತ್ತೋ ಹಾಗೆ ಅಲ್ಲಿನ ಪರ್ವತಗಳೂ ಕೂಡ ಹಸಿರನ್ನು ಹೊಂದಿ, ಕತ್ತಲೆಯೆಲ್ಲ ಕೂಡ ರತ್ನಪ್ರಭೆಯಿಂದ ಕೂಡಿ, ಇಡೀ ಮೂರು ಲೋಕಗಳು ಕೂಡ ಶ್ರೀ ರಘುರಾಮನ ರಾಜ್ಯಭಾರದ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. ಬಹುಶಃ

ಅಲ್ಲಿನ ಎಲ್ಲ ಪ್ರಕೃತಿ ಕೂಡ ಎಷ್ಟು ಸಂಪದ್ಭರಿತವಾಗಿತ್ತು. ಹಣ್ಣು ಕಾಯಿ ಹೂಗಳನ್ನು ತುಂಬಿಕೊಂಡಿರತಕ್ಕಂತಹ ಗಿಡಮರಗಳೇ ಎಲ್ಲ ಕಡೆಯಲ್ಲಿಯೂ ತುಂಬಿದ್ದು, ತಂಪಾದಂತಹ ನೀರನ್ನು ತುಂಬಿಕೊಂಡು ಇರತಕ್ಕಂತಹ ಚಿಕ್ಕ ಪುಟ್ಟ ಕಾಲುವೆಗಳು ಕೆರೆಗಳು ಆ ಭೂಮಿಯಲ್ಲಿ ತುಂಬಿಕೊಂಡಿತ್ತು. ಪರಸ್ಪರ ಹೆಣ್ಣುಗಂಡುಗಳವರು ಕೂಡ ನಿಜವಾದಂತಹ ಒಂದು ಧರ್ಮದ ಆಚರಣೆಯಲ್ಲಿ ಇದ್ದ ಹೊರತರು ಯಾವತ್ತೂ ಅಧರ್ಮಾಚರಣೆಯನ್ನ ಅವರು ಮಾಡ್ತಾ ಇರಲಿಲ್ಲ. ಬೇರೆ ಬೇರೆಯಾಗಿ ಸ್ವೇಚ್ಛಾಚಾರದ ನಡವಳಿಕೆ ಯಾರಲ್ಲಿ ಕೂಡ ಇರಲಿಲ್ಲ. ಇನ್ನು ಹಸುಗಳಂತೂ ತಮ್ಮ ದೊಡ್ಡದಾದ ಕೆಚ್ಚಲಿನಿಂದ ಕೊಡಗಟ್ಟಲೆ ಹಾಲನ್ನ ಜನರಿಗೆ ನೀಡ್ತಾ ಇತ್ತು. ಪಕ್ಷಿಗಳು ಕೂಡ ಅತ್ಯಂತ ಸುಂದರವಾಗಿ ಕಾಣ್ತಾ ಆ ಪಶು ಪಕ್ಷಿಗಳೆಲ್ಲವೂ ನೋಡುಗರಿಗೆ ಸಂತೋಷವನ್ನ ಉಂಟು ಮಾಡ್ತಾ ಇತ್ತು. ಹೀಗೆ ಅತ್ಯಂತ ಸಮೃದ್ಧತೆಯಿಂದ ಕೂಡಿದಂತಹ ರಾಮರಾಜ್ಯದಲ್ಲಿ ಜನರು ಕೂಡ ಯಾವುದೇ ರೀತಿಯ ಅಕಾಲ ಮರಣಗಳು ಇಲ್ಲದೆ ಎಲ್ಲ ಜೀವಿಗಳು ಸಂತೋಷವಾಗಿದ್ದರು.

ಕವಿ ಲಕ್ಷ್ಮೀಶ ಇಲ್ಲಿ ಶ್ರೀರಾಮನ ಕೀರ್ತಿಯ ವೈಶಾಲ್ಯತೆಯನ್ನ ಹೇಳ್ತಾ ಇದ್ದಾನೆ. ಅದನ್ನು ಎಷ್ಟಂತ ಹೊಗಳಲಿ, ಏಕೆಂದ್ರೆ ಆ ಪವಿತ್ರವಾದಂತಹ ಗಂಗಾ ನದಿ, ಶ್ರೀಕೃಷ್ಣನ ಅಮೃತ ಸಾಗರದಂತಹ ಧ್ವನಿಗಳು, ಚಂದ್ರನ ಬೆಳದಿಂಗಳಿನ ಕಾಂತಿ, ಹಾಗೆಯೇ ಪರಮಾತ್ಮನಾಗಿರ್ತಕ್ಕಂತಹ ಶಿವ ತನಗೆ ಸಿಕ್ಕಿದಂತಹ ವಿಷವನ್ನ ಆಭರಣವಾಗಿ ಮಾಡಿಕೊಂಡ ಹಾಗೆ ಶುದ್ಧಳಾದಂತಹ ಕೀರ್ತಿಕಾಂತೆ ಅಲ್ಲಿಂದ ಹೊರಟಿದ್ದಾಳೆ, ಎಲ್ಲ ಕಡೆಯಲ್ಲಿ ಇಡೀ ಲೋಕದಲ್ಲಿ ತಿರುಗ್ತಾ ಇದ್ದಾಳೆ ಅನ್ನುವ ಹಾಗೆ ರಾಮನ ಶ್ರೇಷ್ಠವಾದಂತಹ ಕೀರ್ತಿಯ ವಿಶಾಲತೆ ಎಲ್ಲ ಕಡೆಯಲ್ಲಿ.

ಎಲ್ಲ ರೀತಿಯ ಸಂಪತ್ತು ಆತನ ಕಾಲ್ ಕೆಳಗಡೆನೆ ಇದೆ. ಅಷ್ಟು ಬೀಗದಲ್ಲಿ ಸಿಗ್ತಾ ಇದೆ ಮತ್ತು ಅಷ್ಟೇ ಯೋಗ್ಯವಾದಂತಹ ರಾಜಧರ್ಮದಿಂದ ಎಲ್ಲರನ್ನು ಪ್ರೀತಿಯಿಂದ ಸಾಕ್ತಾ ಇದ್ದಾನೆ. ಯಾವುದೇ ತೊಂದರೆಗಳು ಇಲ್ಲದೆ ಎಲ್ಲ ಪ್ರಕೃತಿಗಳು, ಎಲ್ಲ ಜಾತಿಗಳು, ನಾಲ್ಕು ವರ್ಣಗಳ ಜನರು ಕೂಡ ಸಂತೋಷವಾಗಿದ್ದಾರೆ. ಅಂತವರನ್ನ ಎಡೆಬಿಡದೆ ಕಾಪಾಡುವಲ್ಲಿ ಪುರುಷೋತ್ತಮನಾದಂತಹ ಶ್ರೀರಾಮ ತನ್ನ ಸಾಮರ್ಥ್ಯವನ್ನ ತೋರ್ತಾ ಇದ್ದಾನೆ. ರಾಜನೀತಿಯನ್ನ, ಶಾಸ್ತ್ರಗಳನ್ನ ಆತ ಎಂದೂ ಉಲ್ಲಂಘ ಮಾಡಿಲ್ಲ, ಮೀರಿಲ್ಲ. ಹಾಗೆ

0: ಇಡೀ ಭೂಮಂಡಲವನ್ನು 9,000 ವರ್ಷಗಳ ಕಾಲ ನಿರಂತರವಾಗಿ ಅತ್ಯುತ್ತಮವಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಎಂದಿನಂತೆ ಜೂನ್ 21ರಂದು ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಗ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಚಿಕ್ಕಮಗಳೂರು ನಗರದಲ್ಲಿಂದು ಯೋಗ ನಡಿಗೆ ಜಾಥಾ ನಡೆಯಿತು. ನಗರದ ತಾಲೂಕು ಕಚೇರಿಯ ಆವರಣದಿಂದ ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ನಡೆದ ಜಾಥಾಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಜಾಥಾ ಉದ್ದಕ್ಕೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ ಯೋಗದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಪತಂಜಲಿ ಯೋಗ ಸಮಿತಿ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗ್ಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಬೈಕ್ ಜಾಥಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಇ ಬಾಲಕೃಷ್ಣ ಚಾಲನೆ ನೀಡಿದರು. ಯೋಗ ಮತ್ತು ಯೋಗ ದಿನಾಚರಣೆಯ ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ

0: ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು ಒಂದು ಬಾರಿ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು ಮೂರು ಬಾರಿ ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ KUIDFC ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು ಎಲ್ಎನ್ಟಿ ಅನುಷ್ಠಾನಗೊಳಿಸುತ್ತಿದ್ದು, ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ ಎಲ್ಎನ್ಟಿ ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. ಎಲ್ಎನ್ಟಿ ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಇದೀಗ ಮುರುಡೇಶ್ವರದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು, ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿಯಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು, ನೂರಾರು ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000 ರೂಪಾಯಿ ವೆಚ್ಚ ಮಾಡಲಾಗಿದ್ದು, ಶೇಕಡಾ 46.89% ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು.

0: ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಎಸ್ ಅರುಣ್ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ದರ್ಬಾನ್ನಿಂದ ಒಂದು ಟೆಲಿಗ್ರಾಮ್ ಬಂತು ಇವರಿಗೆ, ಜನವರಿಯಲ್ಲಿ ಪಾರ್ಲಿಮೆಂಟ್ ಸೇರ್ತದೆ, ತಕ್ಷಣ ಬಂದುಬಿಡಿ ವಾಪಸ್ಸು ಅಂತ. ಇವರು ತಕ್ಷಣ ಏನು ಮಾಡಿದರು, ತಮ್ಮ ಪತ್ರಿಕೆಗಳಿಗೆಲ್ಲ ಸುದ್ದಿ ಕಳಿಸಿ ನಾನು ಅನಿರೀಕ್ಷಿತ ಕಾರಣದಿಂದಾಗಿ ವಾಪಸ್ ಕಲ್ಕತ್ತಾ ಬಿಡಬೇಕಾಗಿದೆ ಅಂತ ಹೇಳಿ ಬೊಂಬಾಯಿಗೆ ಹೋದರು. ಈಗ ದಾದಾ ಅಬ್ದುಲ್ಲಾ ಅವ್ರ ಕಂಪನಿಯವರು ತಾವೇ ಒಂದು ಕೋರ್ಲ್ಯಾಂಡ್ ಅಂತ ಒಂದು ಹಡಗ ಕೊಂಡ್ಕೊಂಡಿದ್ರು. ಅವ್ರದೇ ಹಡಗ ಆದ್ದರಿಂದ ನೀವು ಟಿಕೆಟ್ ಕೊಡಬೇಕಾಗಿಲ್ಲ, ನೀವು ನಿಮ್ಮ ಸಂಸಾರ ಅದರಲ್ಲೇ ಬರಬೇಕು, ಪ್ರಯಾಣ ಖರ್ಚು ಕೊಡೋ ಕಾರಣ ಇಲ್ಲ ಅಂತ ಹೇಳಿದರು. ಒಪ್ಕೊಂಡ್ರು, ಆ ಹಡಗಿನಲ್ಲಿ ಹೊರಟರು. ಹೆಂಡತಿ ಮಕ್ಕಳ ಜೊಡನೆ ಸಮುದ್ರ ಪ್ರಯಾಣ ಮಾಡಿದ್ದು ಇದೇ ಮೊದಲೇ ಸಲ. ಗಾಂಧಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು, ನಮ್ಮ ಮಧ್ಯಮ ವರ್ಗಗಳಲ್ಲಿ ಹೇಗಿದೆ ಅಂದರೆ, ಹೆಂಡತಿ ತನ್ನ ಕೆಲಸ ಗಂಡನ ಸೇವೆ ಮಾಡ್ಕೊಂಡಿರೋದೆ ಅಂತ ಆಕೆ ತಿನ್ಕೋತಾಳೆ, ಆಕೆ ಮೇಲೆ ದಬ್ಬಾಳಿಕೆ ಮಾಡೋದೇ ನನ್ನ ಅಧಿಕಾರ ಅಂತ ಗಂಡ ತಿಳ್ಕೊತಾನೆ. ಹೀಗಾಗಿ ಇವ್ರು ಏನು ಮಾಡಿದರು ಅಂದರೆ, ನೋಡಿ ಹಡಗಿನಲ್ಲಿ ಹೋಗುವಾಗ ಹೊಸ ಉಡುಗೆ ತೊಡೆಗಳಿರಬೇಕು, ಆಹಾರ ವ್ಯವಹಾರ ಸರಿಯಾಗಿ ಮತ್ತೊಬ್ಬರು ಹಂಗೆ ಇರಬೇಕು ಅಂತ ಹೇಳ್ತಾರೆ. ಇವ್ರಿಗೇನು ನಂಬಿಕೆ ಇತ್ತು ಗಾಂಧೀಜಿಗೆ ಆ ಕಾಲದಲ್ಲಿ ಅಂದರೆ, ಐರೋಪ್ಯರ ಹಾಗೆ ಇರಬೇಕು, ತಾವು ಬಟ್ಟೆ ಎಲ್ಲ ಹಾಗೆ ಇರಬೇಕು, ಹಾಗಾದ್ರಿಂದ ನಮ್ಮ ಮಾತು ನಡೀತದೆ, ಪ್ರಭಾವ ಬೆಳೀತದೆ ಅಂತ ತಿಳ್ಕೊಂಡಿದ್ರು. ಹೆಂಡತಿ ಮಕ್ಕಳದು ಬಟ್ಟೆ ಬದಲಾಗಬೇಕಲ್ಲ ಈಗ ಇವ್ರು ಹಡಗಲಲ್ಲಿ ಹೋಗಬೇಕಾದ್ರೆ, ಇವರು ಕಾಠೇಬೇಡ ಬನಿಯಾ ಅಂತ ತೋರಿಸ್ಬಾರ್ದು ಅಂತ ಇವರಿಷ್ಟ. ಅದಕ್ಕೇನು ಮಾಡಿದರು, ಭಾರತೀಯರೊಳಗೆ ಅತ್ಯಂತ ನಾಗರಿಕರು ಅಂತ ಅಂದ್ಕೊಳ್ಳೋರು ಪಾರ್ಸಿಯವರು. ಪೂರ್ತಿ ಐರೋಪ್ಯರ ಹಂಗೆ ಇರೋದು ಬೇಡ, ನಾವು ಗುಜರಾತಿ ಹಂಗೆ ಇರೋದು ಬೇಡ, ಪಾರ್ಸಿಯವರ ಪೋಷಾಕ್ ಹಾಕೋಣ ಅಂತ ಹೇಳಿ ಹೆಂಡತಿ ಪಾರ್ಸಿಯವ್ರ ಹೆಂಗೆ ಸೀರೆ ಉಡೋಕೆ ಹಚ್ಚಿದ್ರಂತೆ, ಮಕ್ಕಳೆಲ್ಲ ಪಾರ್ಸಿ ಅಂಗಿ ಶರಾಯಿ ಹಾಕ್ತಿದ್ರು, ಬೂಟ್ಸು ಕಾಲ್ಚೀಲ್ ಅಂತೂ ಹಾಕಲೇಬೇಕು. ಗಾಂಧೀಜಿಯವ್ರ ಹೆಂಡತಿ ಮಕ್ಕಳಿಗೆ, ಕಸ್ತೂರ್ಬಾಗ್ ಮಕ್ಕಳಿಗೆ ಈ ಬೂಟು ಸಾಕ್ಸು ಭಾಳ ಫಜೀತಿ ಆಗಿಬಿಡ್ತು, ಯಾಕಂದರೆ ಕಾಲು ಕಚ್ತಾ ಇದ್ದು ಬೂಟು, ಆಮೇಲೆ ಕಾಲ್ಚೀಲ ಬೆವಂತು ವಾಸನೆ ಬರೋದು, ಅನೇಕ ಸಲ ಕಾಲು ಬೆರಳು ಊದ್ಕೊಂಡು ಗಾಯ ಆಗ್ತಿತ್ತು. ಅವ್ರೇನಾದರೂ ಪ್ರಶ್ನೆ ಕೇಳಿದ್ರೆ ಗಾಂಧಿ ಉತ್ತರ ಕೊಡಬೇಕು. ಗಾಂಧಿ ಹೇಳ್ತಾರೆ, ನಾನು ಉತ್ತರಕ್ಕೋಸ್ಕರ ಹಾಕ್ಕೊಳ್ಳಿಲ್ಲ ಅವರು, ನನ್ನ ಅಧಿಕಾರ ಇದೆಯಲ್ಲ ಗಂಡ ಅಪ್ಪ ಅಂಥೇಳಿ ಆ ಅಧಿಕಾರ ಒಪ್ಕೊಂಡು ಅವ್ರು ಹಾಕ್ಕೋತಾ ಇದ್ರು ಪಾಪ. ಮತ್ತು ಮನಸ್ಸಿಲ್ಲದ ಮನಸ್ಸಿಂದ ಹಡಗಿನಲ್ಲಿ ಕೂಡ ಫೋರ್ಕು ಚಮಚ ಕತ್ತರಿ ಚಾಕು ಇವನ್ನೇ ಬಳಸೋಕೆ ಶುರು ಮಾಡಿದರು. ಅದೇ ಹಡಗಿನಲ್ಲಿ ಕೆಲವು ಪರಿಚಿತರು ಇದ್ದರು, ಬಂಧುಗಳು ಹೋಗ್ತಾ ಇದ್ರಂತೆ, ಕೆಲವರು ಕಕ್ಷಿದಾರ ಮಿತ್ರರಿಗೆ ಸೇರಿದರು. ಇವರಿಗೆ ಅನುಕೂಲ ಆಯ್ತು, ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು. ಇವರು ಹಡಗು ಎಲ್ಲೂ ನಿಲ್ದಾರದೇ ನೇರವಾಗಿ ನೇಟಾಲಿಗೆ ಹೋಗೋದ್ರಿಂದ 18 ದಿವಸದಲ್ಲಿ ಹೋಗ್ಬೋದಾಗಿತ್ತು. ಬಹಳ ವಿಚಿತ್ರ ಪರಿಸ್ಥಿತಿ, ಇನ್ನೇನು ಮುಟ್ಟೋದಕ್ಕೆ 4 ದಿವಸ ಇದೆ ಅನ್ನೋದಕ್ಕೆ ಭಯಂಕರವಾದ ಬಿರುಗಾಳಿ ಬಿಟ್ಬಿಡ್ತು. ಆ ಚಂಡುಮಾರುತ ಬಹಳ ಬಿರುಸಾಗಿದ್ದು ಹೆಚ್ಚು ಬೀಸಿದ್ರಿಂದ ಪ್ರಯಾಣಿಕರೆಲ್ಲ ಗಾಬರಿ ಆಗಿಬಿಟ್ರು. ಆ ದೃಶ್ಯ ಬಹಳ ಗಂಭೀರ ಆಗಿತ್ತು. ಗಾಂಧಿ ಹೇಳೋ ರೀತಿ ಬಹಳ ಚೆನ್ನಾಗಿದೆ. ಹಿಂದೂ ಮುಸಲ್ಮಾನ್ ಕ್ರೈಸ್ತ ಪಾರ್ಸಿ ಎಲ್ಲರೂ ತಮ್ಮ ತಮ್ಮಲ್ಲಿದ್ದಂಥ ವ್ಯತ್ಯಾಸಗಳನ್ನು ಮರೆತು ಒಟ್ಟಾಗಿ ಸೇರಿ ಏಕಮೇವ ಅದ್ವಿತೀಯ

ಅದ ದೇವರನ್ನ ಪ್ರಾರ್ಥನೆ ಮಾಡೋಕ್ ಶುರು ಮಾಡಿದ್ರಂತೆ. ಹರಕೆ ಹೊತ್ತರು ಕೆಲವರು, ಹಡಗಿನ ಕಪ್ತಾನ್ ಸಹಿತ ಪ್ರಾರ್ಥನೆಗೆ ಸೇರ್ಕೊಂಡ್ಬಿಟ್ಟ. ಈ ಬಿರುಗಾಳಿಯಲ್ಲಿ ಅಪಾಯ ಇಲ್ಲದೆ ಇಲ್ಲ, ಆದರೆ ಇದಕ್ಕಿಂತ ಬಿರುಸಾದ ಬಿರುಗಾಳಿ ನೋಡಿದ್ದೇನೆ, ಗಟ್ಟಿಯಾಗಿದೆ ಹಡಗು, ಏನಾಗಲ್ಲ, ಧೈರ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದ. ಪ್ರಯಾಣಿಕರಿಗೆ ಸಮಾಧಾನ ಆಗಲಿಲ್ಲ. ಪ್ರತಿ ಗಳಿಗೆಗೂ ಡಬ್ ಅಂತ ಸಪ್ಪಳಾಗೋದು, ಎಲ್ಲಿ ಹಡಗ ಒಡೆದು ಹೋಗ್ತದೋ ತೂತು ಬೀಳ್ತದೋ ಅಂತ ಭಯ. ಒಂದೇ ಸಮ ಹಡಗು ಅಲಗಾಡಬೇಕು, ಯಾವಾಗ ಬೇಕಾ ತಲೆ ಕೆಳಗೆ ಆಗಿಬಿಡುತ್ತದೆ ಅಂತ ಅನಿಸುವಂಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಡೆಕ್ ಮೇಲೆ ನಿಲ್ಲೋದು ಕಷ್ಟ. 24 ಗಂಟೆ ಹೀಗೆ ಇತ್ತಂತೆ ಬಿರುಗಾಳಿ. ಆಮೇಲೆ ಆಕಾಶ ನಿರ್ಮಲ ಆಯಿತು, ಸೂರ್ಯನಾರಾಯಣನ ದರ್ಶನ ಆಯಿತು. ಕಪ್ತಾನ ಸಂತೋಷದಿಂದ ಬಿರುಗಾಳಿ ನಿಂತಿತು ಅಂತ ಅನೌನ್ಸ್ ಮಾಡಿದ್ದಂತೆ. ಪ್ರಯಾಣಿಕರ ಮುಖದಲ್ಲಿ ಸಂತೋಷ ಕಾಣಿಸ್ತು. ಅಪಾಯ ಮಾಯ ಆಯ್ತಲ್ಲ, ಇನ್ನು ಬಿರುಗಾಳಿ ಅಪಾಯ ಹೋಯ್ತಲ್ಲ. ಗಾಂಧೀಜಿ ಭಾಳ ಚಂದ ಹೇಳ್ತಾರೆ, ಅಪಾಯ ಮಾಯ ಆದ ತಕ್ಷಣ ಜೊತೆಯಲ್ಲಿ ಅವ್ರು ಮಾಡ್ತಿದ್ದಂಥ ದೇವರ ಧ್ಯಾನನೂ ಮಾಯ ಆಯ್ತಂತೆ. ಮತ್ತೆ ತಿನ್ನೋದು ಕುಡಿಯೋದು ಹಾಡೋದು ವಿಲಾಸ ಮೊದಲನಾಗೆ ಪ್ರಾರಂಭ ಆಯಿತು. ಸಾವಿನ ಭಯ ತಪ್ಪಿತು. ಶ್ರದ್ಧಾ ಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ, ಆ ಕ್ಷಣಿಕವಾದ ಮನೋಭಾವ ಮಾಯೆಯನ್ನು ಆಕ್ರಮಿಸಿಬಿಡ್ತು ಅಂತ. ಹೆದರ್ಕೊಂಡು ಮಾಡ್ತಿದ್ರಲ್ಲ ಇವರು, ಹೆದರಿಕೆ ಹೋದ ತಕ್ಷಣ ಅದು ಮಾಯನ ಬಂದ್ಬಿಡ್ತು. ಮತ್ತೆ ಮೊದಲಿನ ಮಾಯೆಗೆ ಬಂದ್ಬಿಟ್ಟು ಪದ್ಧತಿಯಂತೆ ನಮ್ಮ ಅಜ್ಜು ಪ್ರಾರ್ಥನೆ ನಡೀತಿತ್ತು. ಚಂಡುಮಾರುತದ ಭಯಂಕರ ಪ್ರಸಂಗ ಇದ್ದಾಗ ಇರುವಂಥ ಗಾಂಭೀರ್ಯ ಇರಲಿಲ್ಲ. ಈ ಚಂಡಮಾರುತದ ಅನುಕೂಲ ಏನಾಯಿತು ಅಂದರೆ ಪ್ರಯಾಣಿಕರು ಇವರು ಬಹಳ ಸಂಬಂಧ ಆಯ್ತಂತೆ. ಹಡಗಂತೂ 18 ಡಿಸೆಂಬರ್ ಹೋಗಿ ದರ್ಬಾನ್ ರೇವನ್ ತಲುಪ್ತು. ಇನ್ನೊಂದು ಹಡಗು ನಾದಿಯೇರಿ ಅಂತ ಹಡಗ ಹಿಂದೆ ಬರ್ತಾ ಇತ್ತು, ಅದು ಅದೇ ಸಮಯಕ್ಕೆ ಬಂದು ಮುಟ್ತು. ಆದರೆ ಗಾಂಧೀಜಿ ಹೇಳ್ತಾರೆ, ನಿಜವಾದ ಚಂಡಮಾರುತ ಇನ್ನು ಮುಂದೆ ಹೇಳೋದಿತ್ತು. ಇವರು ಹಡಗೇನು ಮುಟ್ತು, ಆದರೆ ಕೆಳಗಿಳಿಯೋಕ್ಕಾಗಲಿಲ್ಲ. ಮುಂಬೈದಲ್ಲಿ ಪ್ಲೇಗ್ ಇತ್ತಲ್ಲ, ಆದ್ದರಿಂದ ಸ್ವಲ್ಪ ದಿವಸ ಕ್ವಾರಂಟೈನ್ನಲ್ಲೇ ಇರಬೇಕು ಅಂತ ಇತ್ತು. ವೈದ್ಯರು ಪರೀಕ್ಷೆ ಮಾಡಿ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಅಂತ ತಿಳಿಸಿದ ಮೇಲೆ ಪರ್ಮಿಷನ್ ಕೊಡೋದು. 18ನೇ ತಾರೀಕಿಗೆ ಹೋದರೂ ಕೂಡ ಮುಂದೆ 23 ದಿವಸಗಳಾದ ಮೇಲೆ ಇವರು ಹಡಗಿಗೆ ಹೊರಗಡೆ ಹೋಗಿ ಪರ್ಮಿಷನ್ ಕೊಟ್ರಂತ ಇಳಿಯೋಕೊಳಗೆ. ಹಡಗು ಬಂದರಿಗೆ ಬಂತು, ಜನ ಇಳಿಯೋಕೆ ಶುರು ಮಾಡಿದರು. ಆದರೆ ಮಿಸ್ಟರ್ ಎಸ್ಕಾಂಬ್ ಅವರು ಕ್ಯಾಪ್ಟನ್ಗೆ ಒಂದು ಸಂದೇಶ ಕಳಿಸಿದರು, ಇಲ್ಲಿ ಸೌತ್ ಆಫ್ರಿಕಾದ ಬಿಳಿಯರು ಬಹಳ ರೊಚ್ಚಿಗೆದ್ದಿದ್ದಾರೆ, ಗಾಂಧೀಜಿಯವರ ಜೀವನಕ್ಕೆ ಅಪಾಯ ಇದೆ, ಗಾಂಧಿಯವರು ಮತ್ತು ಸಂಸಾರದವರು ಹಡಗಿನಲ್ಲೇ ಇದ್ದು ಸಂಜೆ ಮಬ್ ಆದಮೇಲೆ ಹಡಗಿನಿಂದ ಬರಲಿ, ಪೊಲೀಸ್ ಸೂಪರಿಂಟೆಂಡೆಂಟ್ ಅಂತಿದ್ದಾರೆ, ಅವ್ರ ಮನೆ ಸೇರೋ ತನಕ ಕಾವಲಿರ್ತಾರೆ ಅಂತ ಸಂದೇಶ ಕಳಿಸಿದರು. ಕಪ್ತಾನ ಬಂದು ಹೇಳಿದ. ಇದು 1/2 ಗಂಟೆ ಒಳಗೆ ಲಾಟೆನ್ರು ಬಂದರು. ಕಪ್ತಾನ್ ಹೇಳಿದ್ರಂತೆ, ನೋಡಿ, ಗಾಂಧಿಯವರಿಗೆ ಅಪೇಕ್ಷಣೆ ಇಲ್ಲದ ಯಾವುದಾದ್ರೂ ತೊಂದರೆ ಇಲ್ಲದೆ ಹೋದರೆ ಅವ್ರು ನಾನು ಕರ್ಕೊಂಡು ಹೋಗ್ತೇನೆ. ಏಜೆಂಟ್ ಕಂಪನಿ ವಕೀಲಾಗಿ ನಿಮಗೆ ಹೇಳ್ತೇನೆ, ಮಿಸ್ಟರ್ ಎಸ್ಕಾಂಬ್ ಹೇಳದಂತೆ ನಿಮಗೆ ಕೇಳಬೇಕಾದದ್ದಿಲ್ಲ. ನಿಮಗೆ ಹೆದರಿಕೆ ಇಲ್ಲದೆ ಇದ್ದರೆ ಒಂದು ಹೀಗೆ ಮಾಡೋಣ, ನಿಮ್ಮ ಹೆಂಡತಿ ಮತ್ತು ಮಕ್ಕಳು ರುಸ್ತುಂಜಿಯವ್ರ ಮನೆಗೆ ಗಾಡಿಯಲ್ಲಿ ಹೋಗಲಿ, ನಾವು ಹಿಂದಿನ ನಡ್ಕೊಂಡು ಹೋಗೋಣ. ನೀವು ರಾತ್ರಿ ಕಳ್ಳನ ಹಾಗೆ ಊರು ಪ್ರವೇಶ ಮಾಡೋದು ನನಗೆ ಒಪ್ಪಿಗೆ ಇಲ್ಲ. ನಿಮಗೇನು ಅಪಾಯ ಮಾಡ್ತಾರೆ ನನಗೇನು ತೋರಲ್ಲ, ಈಗೆಲ್ಲ ಶಾಂತವಾಗಿದೆ, ಬಿಳಿಯರು ಅಲ್ಲಲ್ಲಿ ಹೋಗ್ಬಿಟ್ಟಿದ್ದಾರೆ, ಹೇಗೂ ನೀವು ರಹಸ್ಯವಾಗಿ ನಗರ ಪ್ರವೇಶ ನಿಮಗೂ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ ಅಂದರು. ಆಗಲಿ ಅಂದರು ಗಾಂಧಿ. ಕಸ್ತೂರ್ಬಾ ಮತ್ತು ಮಕ್ಕಳು ರುಸ್ತುಂಜಿಯವ್ರ ಮನೆಗೆ ಗಾಡಿಯಲ್ಲಿ ಸುಖವಾಗಿ ಹೋಗಿ ತಲುಪಿದರು. ಇವರು ಕಪ್ತಾನನ ಅಪ್ಪಣೆ ತಗೊಂಡು ಮಿಸ್ಟರ್ ಲಾಟನ್ ಜೊತೆಗೆ ಹಡಗಿನಿಂದ ಕೆಳಗಿಳಿದ್ರು. ರುಸ್ತುಂಜಿಯವ್ರ ಮನೆ ಈ ಬಂದರಿನಿಂದ 2 ಮೈಲಿ ದೂರ ಇತ್ತು. ಇವರು ಇಳಿದ ತಕ್ಷಣ ಕೆಲವು ಹುಡುಗರು ಗುರುತ ಹಿಡಿದರು, ಗಾಂಧಿ ಗಾಂಧಿ ಅಂತ ಕೂಕೊಂಡ್ರು. ಇನ್ನೊಂದು 5-6 ಜನ ಓಡಿ ಬಂದರು. ಮಿಸ್ಟರ್ ಲಾಟನ ಗಾಬರಿ ಆಯ್ತು, ಈಗ ಆ ಗುಂಪು ದೊಡ್ಡದಾಗಬಹುದು ಅಂತ. ಒಂದು ರಿಕ್ಷಾಕ್ಕೆ ಹೋಗಿದ್ರು. ರಿಕ್ಷಾಗೆ ಹತ್ತಬೇಕು ಅಂತ ಹೋದಾಗ ಹುಡುಗರು ಹತ್ತೋದಕ್ಕೆ ಬಿಡಲಿಲ್ಲ. ಆ ರಿಕ್ಷಾ ಹುಡುಗನ ಭಯಂಕರವಾಗಿ ಹೆದರಿಸ್ಬಿಟ್ರು, ಆತ ಓಡೋಗ್ಬಿಟ್ಟ ಜಾಗ ಬಿಟ್ಟು. ಸ್ವಲ್ಪ ಮುಂದೆ ಹೋದಂಗೆ ಆ ಗುಂಪು ತುಂಬ ಅಗಾಧವಾಗಿ ಬೆಳೆದುಬಿಡ್ತು, ಮುಂದುವರಿಯೋಕ್ಕೆ ಅವಕಾಶನೇ ಕೊಡಲಿಲ್ಲ. ಮೊದಮೊದಲು ಅವ್ರು ಲಾಟನ್ನ ಹಿಡಿದು ಆ ಕಡೆ ಎಳೆದು ಬೇರೆ ಮಾಡಿದರು. ನಂತರ ಇವರೊಬ್ಬರನ್ನೇ ಬೇರೆ ಕಡೆ ನಿಲ್ಲಿಸಿ ಕಲ್ಲುಗಳಿಂದ ಇಟ್ಟಿಗೆಗಳಿಂದ ಕೊಳತ ಮೊಟ್ಟೆಗಳಿಂದ ಹೊಡೆಯೋಕೆ ಶುರು ಮಾಡಿದರು. ಒಬ್ಬ ರುಮಾಲ್ ಕಿತ್ಕೊಂಡ, ಇನ್ನೊಬ್ಬರು ಹೊಡೆಯೋದಕ್ಕೆ ಬಡಿಯೋದಕ್ಕೆ ಶುರು ಮಾಡಿದರು. ಇವರು ತಲೆ ತಿರುಗಿ ಬಿದ್ದು ಉಸಿರುಗಟ್ಟೋಕೆ ಕಷ್ಟ ಆಯಿತು. ಅದಕ್ಕೇನು ಮಾಡಿದರು, ತಪ್ಪಿಸ್ಕೊಂಡು ಬೀಳೋದು ಬೇಡ ಅಂತ ಒಂದು ಯಾವುದೋ ಎದುರುಗಡೆ ಮನೆ ಇತ್ತಲ್ಲ ಆ ಕಟ್ಟುಕಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ರು. ಅವ್ರು ಇನ್ನೂ ಹೊಡಿತಾನೆ ಇದ್ರು. ಅಷ್ಟೊಳಗೆ ದೈವ ಪೊಲೀಸ್ ಸೂಪರಿಂಟ್ ಪತ್ನಿ, ಆಕೆ ಗಾಂಧೀಜಿಗೆ ಪರಿಚಯ ಇದ್ದವಳು, ಆಕೆ ದಾರಿ ಹೋಗೋಳು ನೋಡಿದ್ಲು. ಆಕೆ ವೀರ ಮಹಿಳೆನೇಕೆ, ಇವ್ರ ಹತ್ತಿರ ಬಂದು ಬಿಸಿಲಿಲ್ಲದೆ ಹೋದರೂ ಕೂಡ ತನ್ನ ಪುಟ್ಟ ಛತ್ರಿ ಇತ್ತಲ್ಲ ಅದನ್ನು ಬಿಚ್ಚಿ ಅಡ್ಡ ಹಿಡ್ಕೊಂಡು ನಿಂತ್ಕೊಂಡು ಈಕೆ ಗಾಂಧಿಗೂ ಮತ್ತು ಗುಂಪಿಗೂ ನಡುವೆ ನಿಂತ್ಕೊಂಡ್ಳು. ಆಕೆ ನಿಂತ್ಕೊಂಡಿದ್ದು ಯಾಕೆ ಅಂದರೆ ಆಕೆಗೆ ಹೊಡಿಲಾರದೆ ಇವ್ರನ್ನ ಹೊಡೆಯೋಕ್ಕೆ ಸಾಧ್ಯ ಇಲ್ಲ, ಆಕೆ ಹೊಡೆಯೋಕ್ಕಾಗಲ್ಲ, ಪೊಲೀಸ್ ಸೂಪರಿಂಟೆಂಡೆಂಟ್ ಏಕೆ. ಅಷ್ಟೊಳಗೆ ಭಾರತೀಯ ಯುವಕ ಹೋಗಿ ಪೊಲೀಸ್ ಸ್ಟೇಷನ್ ಸುದ್ದಿ ಮುಟ್ಟಿಸ್ದ. ಪೊಲೀಸ್ ಸೂಪರಿಂಟ್ರು ಒಂದು ಪೊಲೀಸ್ ದಳ ತೊಗೊಂಡು ಬಂದರು, ಬಂದು ಇವ್ರನ್ನೆಲ್ಲ ಹೊಡೆದು ಓಡಿಸಿದ್ರು, ಒಂದು ಸುರಕ್ಷಿತ ಜಾಗಕ್ಕೆ ಹೋಗಬೇಕು ಅಂತಾಯಿತು. ಪೊಲೀಸ್ ಸ್ಟೇಷನ್ ನಮ್ಮ ದಾರಿಯಲ್ಲೇ ಇರೋದ್ರಿಂದ ಸೂಪರಿಂಟ್ ಇಲ್ಲೇ ಇರಿ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದೆ, ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಇರಬೇಕು, ಪಾಪ ಅವರು ತಪ್ಪು ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ, ನಾನು ಸರಿಯಾಗಿ ಹೇಳಿದರೆ ಅವ್ರು ಸರಿ ಆಗ್ತದೆ ಅಂತ.

ಹಾಗೆ ನಡ್ಕೊಂಡು ರುಸ್ತುಮ್ಜಿಯವ್ರ ಮನೆಗೆ ಹೋದರು. ಮೈ ಮೇಲೆಲ್ಲ ಗಾಯ ಆಗಿದೆ, ಬಟ್ಟೆ ಹರಿದು ಹೋಗಿದೆ, ಒಂದು ಕಡೆ ಮಾತ್ರ ಜಾಸ್ತಿ ರಕ್ತ ಬಂದಿತ್ತು. ಡಾಕ್ಟರ್ ದಾದಿಬಾರ್ ಅಂತಿದ್ರು, ಅವ್ರು ಇವ್ರಿಗೆ ಔಷಧಿ ಎಲ್ಲ ಕೊಟ್ಟರು.

ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಶಾಂತಾ ಜೈತೀರ್ಥ ಅವರು ಹಾಡಿರುವ ಮೀರಾ ಭಜನ್.

0: ಕೇಳುಗರೇ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟ್ರಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಟ್ಯೂನ್ ಮಾಡಿದರೆ ಎಫ್ ಎಂ ರೈನ್ಬೋ ಕನ್ನಡ ಕಮಲಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಕಾರ್ಯಕ್ರಮ ಸಾಗ್ತಾ ಇದೆ. ಸಮಯ ಇನ್ನೇನು 3:05 ಆಗ್ತಾ ಇದೆ. ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್ NCERT ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ.

0: Akashvani FM Rainbow 101.3 MHz musically yours.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಆಸ್ಪತ್ರೆಗೆ ಹೋಗಿರ್ತೀವಿ, ಹಾಗೆ ಚಿಕಿತ್ಸೆ ಪಡ್ಕೊಂಡು ಬಂದಿರ್ತೀವಿ. ಆದರೆ ಕೆಲವು ಸಲ ಈ ತುರ್ತು ಚಿಕಿತ್ಸೆ ಇರುತ್ತೆ, ತುರ್ತು ಪರಿಸ್ಥಿತಿನಲ್ಲಿ ಭಾಳ ಸಮಸ್ಯೆ ಇರ್ತದೆ, ಭಾಳ ಕ್ವಿಕ್ ಆಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ನಾವು ಹೋಗಿರ್ತೀವಿ. ಆಸ್ಪತ್ರೆಗಳು ಆ ತುರ್ತು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹಿಂದೇಟು ಹಾಕ್ಬೋದು, ಯಾಕಂದ್ರೆ ಇವರಿಗೆ ಅಷ್ಟೆಲ್ಲ ಖರ್ಚನ್ನ ಬರೆಸೋ ಸಾಮರ್ಥ್ಯ ಐತೋ ಇಲ್ಲ ಅಂತ ಏನೋ ಒಂದು ಬಂದ್ರೆ ಬರ್ಬೋದು. ಆವಾಗ ರೋಗಿಗೆ ಏನು ಹಕ್ಕಿದೆ ಮತ್ತು ಆಸ್ಪತ್ರೆಗಳ ಕರ್ತವ್ಯ ಏನು ಸರ್?
3: ಸರ್, ಮೊದಲನೇದಾಗಿ ಯಾವುದೇ ಹಾಸ್ಪಿಟ್ಲು ಆಗಲಿ, ಯಾವುದೇ ಡಾಕ್ಟರ್ ಆಗಿರಲಿ, ಅವರು ಎಮರ್ಜೆನ್ಸಿಗೆ ಬಂದಾಗ, ಏನೋ ಎಮರ್ಜೆನ್ಸಿ ನೀಡ್ ಕೊಡಬೇಕು, ಕೇರ್ ಕೊಡಬೇಕು ಅಂತ ಹೇಳಿದಾಗ ಅವ್ರನ್ನ ರಿಜೆಕ್ಟ್ ಮಾಡೋದಕ್ಕಾಗಲ್ಲ. ಮೊದಲನೇದಾಗಿ ಅವ್ರದ್ದು ಏನು ಎಮರ್ಜೆನ್ಸಿ ಇದೆ, ಅವ್ರಿಗೆ ಯಾವ ರೀತಿ ಅವ್ರನ್ನ ಫಸ್ಟ್ ಏಡ್ ಕೊಡಬೇಕು, ಇಲ್ಲಾಂದರೆ ಇಮಿಡಿಯೇಟಾಗಿ ಏನಾದರೂ ಆಪ್ರೇಷನ್ ಮಾಡಬೇಕಾಗತ್ತಾ, ಅದು ಎಲ್ಲ ಏನು ಮೆಡಿಕಲಿ ನೆಸೆಸರಿ ಇದೆ ಅದೆಲ್ಲ ಆ್ಯಕ್ಷನ್ ತೊಗೊಂಡಾದಮೇಲೆ ಅವ್ರೇನಾದರೂ ಸ್ಟೇಬಿಲೈಸ್ ಆದರೆ ಅವಾಗ ಅವ್ರನ್ನ ಏನು ಮಾಡ್ಬೋದು, ಅವ್ರಿಗೆ ಎಲ್ಲಿ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಇದೆ ಮೆಡಿಕಲ್ನ ತಗೊಳ್ಳೋದಕ್ಕೆ, ಅವ್ರಿಗೆ ಆ ಹಾಸ್ಪಿಟಲ್ನ ಶಿಫ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದರೂ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಎಮರ್ಜೆನ್ಸಿ ಆದ್ರೆ ಅವ್ರಿಗೆ ಪ್ರಿಲಿಮಿನರಿ ಏನು ಅವ್ರಿಗೆ ಫಸ್ಟ್ ಏಡ್ ಕಿಟ್ ಕೊಡಬೇಕು, ಇಲ್ಲಾಂದರೆ ಆಪ್ರೇಷನ್ ಮಾಡಬೇಕು. ಅದು ಮಾಡಾದಮೇಲೆ ಅವ್ರೇನು ಸ್ಟೇಬಿಲೈಸ್ ಆದರೂ ಇನ್ನೂ ಒಂದು 10 ದಿವಸ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂದರೆ ಅವ್ರು ನೆಕ್ಸ್ಟ್ ಅವ್ರಿಗೆ ಸರ್ಕಾರಿ ಹಾಸ್ಪಿಟಲ್ಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ನೀವು ನಮ್ಮ ಫೀಸೇ ಕೊಟ್ಟಿಲ್ಲ, ವಿಥೌಟ್ ಫೀಸ್ ಕೊಡಲಾರ್ದೆ ನಾವು ನಿಮ್ಮನ್ನ
2: ಬಿಡಲ್ಲ
3: ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಏನಾದರೂ ಹೇಳಿದ್ರೆ ನಮಗೆ ಇವಾಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ, ಆ ಮೆಡಿಕಲ್ ಕೌನ್ಸಿಲಲ್ಲಿ ನಾವು ಆ ಹಾಸ್ಪಿಟಲ್ ಅಗೇನ್ಸ್ಟು ಇಲ್ಲಾಂದರೆ ಆ ಡಾಕ್ಟರ್ ಅಗೇನ್ಸ್ಟು ನಾವು ಕಂಪ್ಲೇಂಟ್ ಫೈಲ್ ಮಾಡ್ಬೋದು,
2: ಮಾಡಬೇಕಾಗತ್ತೆ.
3: ಇಲ್ಲಾಂದರೆ ನಮಗೆ ಕನ್ಸ್ಯೂಮರ್ ಕೋರ್ಟಲ್ಲೂ ಕೂಡ ನಾವು ಕೇಳ್ಬೋದು, ಈ ಥರ ನಮ್ಮ ಏನು ಹಕ್ಕಿದೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾವು ಕೇಳ್ಕೊಬೋದು ಸರ್.
2: ಹೀಗೆ ನಾವು ನಿಶ್ಚಿತವಾಗಿ ಯಾವುದೇ ಒಂದು ಆಸ್ಪತ್ರೆಗೆ ಎಮರ್ಜೆನ್ಸಿ ಕೇಸ್ ಇದ್ದಾಗ ನಾವು ಅಲ್ಲಿ ಅಡ್ಮಿಟ್ ಆಗ್ಬೋದು, ಮತ್ತು ಎಮರ್ಜೆನ್ಸಿಯಾಗಿ ಇದ್ದಂತಹ ಎಲ್ಲ ಚಿಕಿತ್ಸೆಗಳನ್ನು ಆಸ್ಪತ್ರೆಯವರು ನೀಡಬೇಕಾಗತ್ತೆ. ಮತ್ತು ಹೇಗೆ ಅಂದರೆ ಕೆಲವು ಸಲ ಸುಮ್ಮನೆ ಮೇಲ್ನೋಟಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ದಂಗೆ ಮಾಡಿನೂ ಮಾಡೋಂಗಿಲ್ಲ, ಯಾಕಂದರೆ ಅಲ್ಲಿ ಏನಾಗಿರ್ತದೆ ಎಲ್ಲವಕ್ಕೂ ಪ್ರಾಥಮಿಕವಾಗಿ ಏನೇನು ಚಿಕಿತ್ಸೆ ನೀಡಬೇಕಾಗತ್ತೆ ಚಿಕಿತ್ಸೆಯನ್ನು ನೀಡಬೇಕು. ಆಮೇಲೆ ನಂತರ ಅವ್ರಿಗೆ ಅನಿಸುತ್ತೆ ರೋಗಿಗಳಿಗೆ ನಮ್ಮ ಈ ಆಸ್ಪತ್ರೆಯಲ್ಲಿ ನಮಗೆ ತುಂಬ ಹೆಚ್ಚು ಖರ್ಚಿರೋದ್ರಿಂದ ಭರಿಸೋಕ್ಕಾಗಲ್ಲ, ನಾವು ಬೇರೆ ಕಡೆ ಹೋಗ್ತೀವಿ ಅಂತಾರೆ. ಸರ್ಕಾರಿ ಆಸ್ಪತ್ರೆಗಾರ ಹೋಗ್ಬೋದು ಅಥವಾ ಇನ್ನೊಂದು ಬೇರೆ ಆಸ್ಪತ್ರೆಗೂ ಹೋಗ್ಬೇಕಂತ ಅನಿಸ್ಬೋದು ಅವರಿಗೆ. ಅದಕ್ಕೆ ಅವರು ಹೂ ಅನ್ಬೇಕಾಗತ್ತೆ, ಅವ್ರು ನಿಲ್ಲಿಸೋಂಗಿಲ್ಲ, ಇಲ್ಲ ನೀವು ಆಲ್ರೆಡಿ ಇಲ್ಲಿ ಅಡ್ಮಿಟ್ ಆಗಿದ್ರಿ ಇಲ್ಲೇ ಮುಂದುವರಿಸಬೇಕು ನಮ್ಮಲ್ಲೇ ಚಿಕಿತ್ಸೆಯನ್ನ ತಗೋಬೇಕು ಅಂತ ಹೇಳಿ ಹೇಳೋಂಗಿಲ್ಲ
3: ಹೇಳಂಗಿಲ್ಲ ಸರ್
2: ಅಲ್ವಾ
3: ಹೇಳಂಗಿಲ್ಲ.
2: ಹಾಗಾಗಿ ಒಂದು ತುರ್ತು ಪರಿಸ್ಥಿತಿ, ಒಂದು ತುರ್ತು ಚಿಕಿತ್ಸೆಯನ್ನ ಎಲ್ಲಾದರೂ ಕೂಡ ತಗೊಳ್ಬಹುದು. ಅದಕ್ಕೆ ಕಾನೂನಿನ ಮೂಲಕವಾಗಿ ಏನೇನು ಸಹಕಾರ ಇದೆ ಎಲ್ಲವೂ ಕೂಡ ಸಿಗತ್ತೆ ಅಂತ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡಂಗಾಯ್ತು. ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವಪ್ರಸಾದ್ ಕುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz musically yours.
1: ಎಫ್ಎಂ ರೇನ್ಬೋ ಕನ್ನಡ ಕವನ ಬಿಲಿವ್ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:36:06. ಎಸ್, ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ಕೂಡ ಕೊಡಬೇಕಾಗತ್ತೆ. ಆದರೆ ಇವತ್ತು ಪ್ರಶ್ನೆ ಉತ್ತರ ಅದೆಲ್ಲ ಬೇಡ, ಯಾಕಂತ ಹೇಳಿದ್ರೆ ವೀಕೆಂಡ್ ಬಂದ್ಬಿಟ್ಟಿದ್ದೀವಲ್ಲ. ಸೊ ವೀಕೆಂಡಲ್ಲಿ ಪ್ರಶ್ನೆ ಯಾಕೆ ಉತ್ತರ ಯಾಕೆ ಈ ತಲೆನೋವೇ ಬೇಡ ಅಂತ ಹೇಳಿ ನಾನು ಒಂದು ಡಿಫ್ರೆಂಟಾಗಿ ನಿಮ್ಮೆಲ್ರಿಗೂ ಸ್ವಲ್ಪ ತಲೆ ಕೆಲಸ ಕೊಡೋಣ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗು ಇರಲಿ ಅಂತ ಹೇಳಿ ಇವತ್ತು ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ. ಸೊ ಯಾರಾದರೂ ಮಾಡಿ ನನಗಂತೂ ಭಾಳ ಖುಷಿ. ಕಾಲ್ ಕೂಡ ಮಾಡ್ಬೋದು ಅಥವಾ ಮೆಸೇಜ್ ಕೂಡ ಮಾಡಬಹುದು. ಮೆಸೇಜ್ ಮಾಡೋದಕ್ಕಿಂತ ಕಾಲ್ ಮಾಡಿದ್ರೆ ನನಗೇನೋ ಬಹಳ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಕಾಲ್ ಮಾಡಿದ್ರೆ ಅಂತ್ಯಾಕ್ಷರಿ ಹಾಡೋದಕ್ಕೆ ತುಂಬ ಮಜಾ ಇರುತ್ತೆ. ಸುಮ್ಮನೆ ಮಾತಾಡಿದ್ರೆ ಇಲ್ಲಿ ಒಬ್ಬರೇ ಮಾತಾಡಬೇಕಾಗುತ್ತೆ, ಮೆಸೇಜ್ಗಳನ್ನ ಓದಬೇಕಾಗುತ್ತೆ. ಆದರೆ ಮೆಸೇಜ್ ಓದೋ ಅಂತ ಕೆಲಸ ಬೇಡ, ಕಾಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0802228206. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 0802228206. ಈ ನಂಬರ್ಗೆ ಕಾಲ್ ಮಾಡಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಸೊ ಯಾರೆಲ್ಲ ಭಾಗವಹಿಸ್ಬೇಕು ಅಂತ ಇದ್ದೀರಾ, ಬೇಗ ಬೇಗ ನಿಮ್ಮ ಫೋನ್ ತಗೊಳ್ಳಿ, ನಂಬರ್ ಡಯಲ್ ಮಾಡಿ, ಕಾಲ್ ಮಾಡಿ. ನಾನಂತೂ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಕಾಲ್ಸ್ ಬರ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಿ ಪರವಾಗಿಲ್ಲ. ಹಾಗೆಯೇ ಹರೀಶ್ ಮಲ್ಲೇಶ್ವರ ಅವರು ಆಲ್ರೆಡಿ ಸಂದೇಶವನ್ನು ಕಳಿಸಿದ್ದಾರೆ, ಲೈನ್ ಸಿಗ್ತಾ ಇಲ್ಲ, ಬ್ಯುಸಿ ಬರ್ತಾ ಇದೆ ಅಂತ ಹೇಳಿ. ಟ್ರೈ ಮಾಡ್ತಾ ಇರಿ, ಖಂಡಿತವಾಗ್ಲೂ ಕಾಲ್ ಪಿಕ್ ಮಾಡ್ತೀನಿ, ಮಾತಾಡೇ ಆಡ್ತೀನಿ. ಸೊ ಏನು ಯೋಚನೆ ಮಾಡಬೇಡಿ. ಸೊ ಈಗ ಹೊಂಬಿಸಲು ಕಾರ್ಯಕ್ರಮವನ್ನು ಶುರು ಮಾಡಿಬಿಡೋಣ, ತಡ ಯಾಕಲ್ವಾ. ಸೊ ಹೊಂಬಿಸಲು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಹಾಡಂತೂ ಇರಲೇಬೇಕು. ನಮಗೆ ಹಾಡಿಲ್ಲದೆ ಯಾವ ಕೆಲಸ ಕಾರ್ಯ ಏನೂ ನಡೆಯಲ್ಲ. ಹಾಡಿಂದಲೇ ಜೀವನ ಅಲ್ವಾ, ಖಂಡಿತವಾಗ್ಲು. ಹಾಡನ್ನು ಪ್ಲೇ ಮಾಡ್ತಾ ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಯಾರೆಲ್ಲ ಕಾಲ್ ಮಾಡಬೇಕು ಅಂತಿದ್ದೀರಾ, ಬೇಗ ಬೇಗ ಮೊಬೈಲ್ ತಗೊಳ್ಳಿ, ನಂಬರನ್ನು ಡಯಲ್ ಮಾಡಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಿಮಪಾತ ಚಿತ್ರದಿಂದ ಕೇಳಿ ಆನಂದಿಸಿ.

ಹೊಂಬಿ ಸಿಲುವು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಸೊ ನಾನು ಯಾರೆಲ್ಲ ಕರೆ ಮಾಡಬಹುದು ಅಂತ ಹೇಳಿದೆ, ಸಾಕಷ್ಟು ಜನ ಮೆಸೇಜ್ ಅನ್ನ ಕಳಿಸಿದ್ದೀರಾ, ದಯವಿಟ್ಟು ಮತ್ತೊಮ್ಮೆ ನಂಬರ್ ಅನ್ನ ಹೇಳಿ ಅಂತ ಹೇಳಿ. ಸೊ

ಎಂಟು ಸೊನ್ನೆ ಎರಡು ಎರಡು ಎರಡು ಎಂಟು ಒಂದು ಎರಡು ಸೊನ್ನೆ ಆರು ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಸೊ ಅಂತ್ಯಕ್ಷರಿ ಆಡುವುದಕ್ಕೆ ಏನು ಮಾಡಬೇಕು? ಅಂತ್ಯಕ್ಷರಿ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅಂತ ಅಂತ್ಯಕ್ಷರಿಯನ್ನು ತಂದಿದ್ದೀನಿ. ಯಾಕಂತ ಹೇಳಿದ್ರೆ ಪ್ರತಿದಿನ ಕೂಡ ಅಕ್ಷರ ಕೊಡೋದು, ಆ ಅಕ್ಷರಗಳ ಬದಲಾವಣೆಯಾಗಿ ಅದರ ಕೊನೆಯ ಪದದ ಹಾಡದ ಅಥವಾ ಕೊನೆಯ ಅಕ್ಷರದ ಹಾಡುಗಳನ್ನು ಹಾಡುವಂತಹ ಪರಂಪರೆ ಸಾಮಾನ್ಯವಾಗಿ ಬಂದ್ಬಿಟ್ಟಿದೆ. ಸೊ ಇವತ್ತು ಆ ಥರ ಇರೋದಿಲ್ಲ. ನಾನು ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ, ಆ ಹಾಡು ಯಾವ ಚಿತ್ರದ ಅಂತ ಕಂಡುಹಿಡಿಬೇಕು, ಅದೇ ಹಾಡನ್ನು ಹಾಡಬೇಕು. ಸೊ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಹಲೋ ಹಲೋ ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ ಸರ್? ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಓಕೆ, ನಿಮ್ಮ ವಾಯ್ಸ್ ತುಂಬ ಲೋ ಆಗಿ ಕೇಳಿಸ್ತಾ ಇದೆ ಸರ್. ಸುಬ್ರಹ್ಮಣ್ಯ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ನಿಮಗೆ ಕೇಳಿಸ್ತಾ ಇದೆ ಬಟ್ ನನಗೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಓಕೆ. ಸೊ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಇವತ್ತು ಅಂತ್ಯಕ್ಷರಿ ಕಾನ್ಸೆಪ್ಟ್ ಏನಂತ ಗೊತ್ತಾಯ್ತಾ ನಿಮಗೆ? ಹಾ, ಓಕೆ, ರೆಡಿ ಇದ್ದೀರಾ ಹಾಗಾದರೆ? ಓಕೆ, ಸುಬ್ರಹ್ಮಣ್ಯ ಅವ್ರು ರೆಡಿ ಇದ್ದಾರೆ, ನೋಡೋಣ. ನಾನು ಹಾಡನ್ನು ಪ್ಲೇ ಮಾಡ್ತೀನಿ. ಸೊ ಯಾವ ಹಾಡು ಅಂತ ಹೇಳಿ ನೀವು ಕಂಡುಹಿಡಿಬೇಕು, ಆಮೇಲೆ ಅದೇ ಹಾಡನ್ನು ನೀವು ಹಾಡಬೇಕಾಗುತ್ತೆ. ಓಕೆ,

0: ಸರ್ ಹಾಡನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ. ಓಕೆ, ಸೊ ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ಸ್ವಲ್ಪ ಜೋರಾಗಿ ಮಾತಾಡಬೇಕು. ನನಗೆ ಅವ್ರು ಮಾತಾಡ್ತಾ ಇರೋದು ತುಂಬ ಎಲ್ಲೋ ದೂರದಲ್ಲಿ ಮಾತಾಡ್ತಿರೋ ಥರ ಕೇಳಿಸ್ತಾ ಇತ್ತು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ.
1: ಹಲೋ.
0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಕಲ್ಲಪ್ಪ ಅಂತ ಮೇಡಮ್, ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದಿಂದ.
0: ಚನ್ನಪ್ಪ ಅವರು ಫುಲ್ ಏನು ಬ್ರೀಫ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ.
1: ಹೌದು ಮೇಡಮ್, ಯಾಕೆಂದ್ರೆ ಚನ್ನಪಟ್ಟಣ ಅಂದ ತಕ್ಷಣ ಅಲ್ಲಿ ಬೆಂಗಳೂರು ಹತ್ರ ಎಲ್ಲ ಒಂದ್ ಇದೆಯಲ್ಲ, ನಮ್ದು ಇಲ್ಲೊಂದು ಚನ್ನಪಟ್ಟಣ ಇದೆ ಅಂತ.
0: ಸೊ ನಮ್ಮೂರು ಹೆಸರು ಕಳಿಯೋದ್ ಬೇಡ, ನಾವು ನೀಟಾಗಿ ಹೇಳೋಣ ಅಂತೇಳಿ ಆ ಹೆಸರು ಹೇಳ್ಬಿಟ್ರಿ.
1: ಹೌದೌದು.
0: ಓಕೆ ಸರ್, ಊಟ ಮಾಡಿದ್ರಾ?
1: ಆಯ್ತು ಮೇಡಮ್, ಊಟ.
0: ಓಕೆ ಸರ್, ಇವತ್ತಿನ ಅಂತ್ಯಾಕ್ಷರಿ ಕಾನ್ಸೆಪ್ಟ್ ಏನು ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ?
1: ಗೊತ್ತಾಯ್ತು ಮೇಡಮ್, ಒಂದು ಹಾಡು ಕೇಳಿಸ್ತೀನಿ ಅಂತ ಹೇಳಿದ್ರಿ.
0: ಸೊ ನಾನ್ ಮೊದಲು ಯಾವ ಹಾಡು ಕೇಳಿಸ್ದೆ?
1: ಅದು ನಾನು ಆನ್ಲೈನ್ ಅಲ್ಲಿ ಇದ್ನಲ್ಲ,
0: ಕೇಳಿಸ್ಕೊಳ್ಳಿಲ್ಲ.
1: ಕೇಳಿಸ್ಕೊಂಡಿಲ್ಲ.
0: ಹಂಗಾದ್ರೆ ಒಳ್ಳೇದಾಯ್ತು, ಮತ್ತೆ ಈಗ ಅದೇ ಹಾಡನ್ನ ಪ್ಲೇ ಮಾಡ್ತೀನಿ. ಆ ಹಾಡು ಯಾವ ಚಿತ್ರದ್ದು ಅಂತ ಕಂಡುಹಿಡಿಬೇಕು, ಹಾಗೇನೆ ಅದೇ ಹಾಡನ್ನ ನೀವು ಹಾಡ್ಬೇಕು.
1: ಆಯ್ತು ಮೇಡಮ್.
0: ಓಕೆ, ಹಾಗೆ ಲೈನ್ ಅಲ್ಲಿ ಇರಿ, ಕೇಳಿಸ್ಕೊಡಿ, ಹಾಡು ಪ್ಲೇ ಆಗುತ್ತೆ.

0: ಹಲೋ,
1: ಎಡಕಲ್ಲು ಗುಡ್ಡದ ಮೇಲೆ ಮೇಡಮ್.
0: ಎಡಕಲ್ಲು ಗುಡ್ಡದ ಮೇಲೆ, ಸೊ ಕರೆಕ್ಟ್ ಆಗಿ ಕಂಡಿಡಿದ್ ಬಿಟ್ರಿ ಸಾಂಗ್ ನ.
1: ಹೌದು ಮೇಡಮ್, ಆಹೋ ಕೇಳ್ತಾ ಇರ್ತೀವಾ. ಹಂಗಾಗಿ ನನಗೆ ಹಳೆ ಹಾಡು ಅಂದ್ರೆ ತುಂಬಾ ಇಷ್ಟ ಮೇಡಮ್.
0: ಸಾಕಷ್ಟು ಜನ ಸಂದೇಶನು ಕಳಿಸ್ತಾ ಇದಾರೆ ಎಡಕಲ್ಲು ಗುಡ್ಡದ ಮೇಲೆ ತುಂಬಾ ಈಸಿಯಾಗಿ ಕೊಟ್ಬಿಟ್ರಿ ಹಾಡ್ನ ಅಂತ.
1: ಹೌದು ಮೇಡಮ್.
0: ಓಕೆ, ಹಾಡಿ ಈಗ
1: ವಿರಹ ನೂರು ನೂರು ತರಹ ಹಾಡು ಮೇಡಮ್.
0: ಅಲ್ಲ, ಹಾಡ್ ನನ್ಗೆ ಅದು ಅಂತ ಗೊತ್ತಾಯ್ತು ಸರ್, ಬಟ್ ನೀವು ಆ ಹಾಡನ್ನ ಪೂರ್ತಿ ಹಾಡ್ಬೇಕು ಅಂತ್ಯಕ್ಷರಿ ಆಗಿರೋದ್ರಿಂದ, ಸೊ ಹಾಡನ್ನ ಹಾಡ್ಬೇಕಾಗುತ್ತೆ ಪೂರ್ತಿ. ಪೂರ ಲಿರಿಕ್ಸ್ ಬರಲ್ಲ, ಇಟ್ಸ್ ಓಕೆ. ಸೊ ಒಂದ್ ಎರಡ್ ಲೈನ್ ಎಷ್ಟು ಗೊತ್ತಿದ್ಯೋ ಅಷ್ಟು ಹಾಡಿ.
1: ವಿರಹ ನೂರು ನೂರು ತರಹ ಅಷ್ಟೇ ಮೇಡಮ್ ಬರೋದು ಮುಂದೆ.
0: ಅಷ್ಟೇ ಟ್ರೈ ಮಾಡ್ಬೋದಿತ್ತು ಅನ್ಸುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಸೊ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಪ್ರಯತ್ನ ಅಂತ ಪಟ್ರಿ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಖಂಡಿತವಾಗ್ಲೂ ನೀವು ಹಾಡನ್ನ ಹಾಡಬೇಕಾಗುತ್ತೆ. ಧನ್ಯವಾದ. ಓಕೆ, ಸೊ ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ರು. ಖಂಡಿತವಾಗ್ಲೂ ಹಾಡು ಕೇಳಲೇಬೇಕಲ್ವಾ, ಅಷ್ಟು ಒಳ್ಳೆ ಹಾಡನ್ನ ಕೇಳದೆ ಇದ್ರೆ ಖಂಡಿತವಾಗ್ಲೂ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಸುತ್ತೆ. ನಿಮಗಾಗಿ ಎಡಕಲು ಗುಡ್ಡದ ಮೇಲೆ ಚಿತ್ರದಿಂದ ಈ ಹಾಡು ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
9: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
10: ಒಳ್ಳೆ ಟೀಚರ್ಸ್ ಇರಬೇಕು,
9: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
8: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ಗೆ ಕಳಿಸ್ತಾ ಇದ್ದೀನಿ.
11: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9962534 58.
12: ಓಕೆ, ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನ ವಿಲೋ ಹೊಮಿಸಲು ಕಾರ್ಯಕ್ರಮದಲ್ಲಿ ಕ್ವಿಜ್ ಅಲ್ಲ ಡೈಲಿ ಕ್ವಿಜ್ ಕಾರ್ಯಕ್ರಮ ಕೇಳಿ ಕೇಳಿ ನೋಡಿ ಸೊ ನಮಗೂ ಅದೇ ಬಂದ್ಬಿಡ್ತಾ ಇದೆ. ಅಂತ್ಯಕ್ಷರಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮುಂದಿನ ಕರೆ ಯಾರ್ದು ಅಂತ ಸ್ವೀಕರಿಸುವಂತಹ ಸಮಯ. ಹಲೋ,
13: ನಮಸ್ತೆ ಮೇಡಮ್.
12: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
13: ಸುಬ್ರಹ್ಮಣ್ಯ ಜಯಂತ ಮೇಡಮ್. ಅವಾಗಲೇ ಕೇಳಿಸ್ತಾ ಇಲ್ಲ ಮೇಡಮ್.
12: ಕೇಳಿಸ್ಲಿಲ್ವಾ? ಓಕೆ ಓಕೆ, ಓಕೆ ಸುಬ್ರಹ್ಮಣ್ಯ ಅವರೇ, ಇವಾಗ ಕೇಳಿಸ್ತಾ ಇದೆ. ಓಕೆ, ಸೊ ನಿಮ್ಗೋಸ್ಕರ ಹಾಡ್ ರೆಡಿ ಇದೆ, ಕೇಳಿಸ್ಕೊಳ್ಳಿ.
13: ಓಕೆ,

0: ಓಕೆ ಸರ್, ಸಾಂಗ್ ಕೇಳಿಸ್ಕೊಂಡ್ರಿ ಅಲ್ವಾ?
1: ಖಂಡಿತ ಕೇಳಿಸ್ಕೊಂಡೆ ಮೇಡಮ್.
0: ಸೊ ಯಾವ ಚಿತ್ರದ್ದು, ಯಾವ ಹಾಡು? ಹಲೋ
1: ಮೇಡಮ್, ಈ ಚಿತ್ರ ಬಂದು ಓಮಲ್ಲಿಗ ಚಿತ್ರ ಮೇಡಮ್.
0: ಗೂಗಲ್ ಮಾಡಂಗಿಲ್ಲ ಮೊಬೈಲ್ ಅಲ್ಲಿ?
1: ಇಲ್ಲ, ಏನು ಮಾಡ್ತಾ ಇಲ್ಲ ಮೇಡಮ್. ನಮ್ಗೆ ಪ್ರತಿದಿನ ನಾವು ರೇಡಿಯೋ ಇದು ಆಕಾಶವಾಣಿ ಕೇಳಿ ಕೇಳಿ ಯಾವ ಗೀತೆ ನೀವು ಪ್ರಸಾರ ಮಾಡ್ಲಿ ಅಥವಾ ಯಾವ ಟ್ಯೂನೆ ಪ್ರಸಾರ ಮಾಡ್ಲಿ ನಾವು ಸಿದ್ಧ ಮೇಡಮ್.
0: ಸೊ ಓಮಲ್ಲಿಗೆ ಚಿತ್ರದ್ದು. ಹಲೋ
1: ಮೇಡಮ್, ಇದು ರಾಜೇಶ್ ಕೃಷ್ಣ ಅವ್ರು ಹಾಡಿರೋದು.
0: ಓಕೆ, ಹಾಡ್ ಹಾಡಿ.
1: ಸರಿ ಮೇಡಮ್, ಒಂದೆರಡು ಸಾಲು ಹೇಳ್ತೀನಿ ಮೇಡಮ್. ವಾಸಂತಿ ವಾಸಂತಿ.
0: ಸರ್ ವಾಸಂತಿ ವಾಸಂತಿ ಅಲ್ಲ, ಸ್ಟಾರ್ಟಿಂಗ್ ಸಾಂಗ್ ಯಾವ್ದು ಅಲ್ಲಿಂದ ಹಾಡ್ಬೇಕು. ನಾನ್ ಪ್ರಸಾರ ಮಾಡಿದಂತಹ ಸಾಲುಗಳನ್ನ ಹಾಡೋ ಹಾಗಿಲ್ಲ.
1: ಹೌದಾ? ಸರಿ ಮೇಡಮ್, ಆಯ್ತು. ಇದು ವಾಸಂತಿ ವಾಸಂತಿಯಿಂದಾನೇ ಸ್ಟಾರ್ಟ್ ಆಗದ್ ಮೇಡಮ್?
0: ಅಲ್ಲ.
1: ನೆಲವು ಮುಗಿಲೋ ಇದು ಅಗಲೋ ಇರೋಳ ಮೈ ಮೈಯೆಲ್ಲ ಮೈ ತುಂಬಾ ಹೂಗಂತಲು.
0: ಸೊ ಪ್ರಯತ್ನ ಅಂತೂ ತುಂಬಾ ಚೆನ್ನಾಗಿತ್ತು ನಿಮ್ದು.
1: ವಾಸಂತಿ ವಾಸಂತಿ ಭುವಿಯೆಲ್ಲ ವಾಸಂತಿ, ನೆಲವೋ ಮುಗಿಲೋ ಇದು ಅಗಲೋ ಇರುಳೋ ಇದು ಮೈ ತುಂಬಾ ಮುಂಚೆ ಬಳ್ಳಿ ಹೂಗಂತಲು ಅಂತ ಹಾಡು ಬರುತ್ತೆ ಮೇಡಮ್.
0: ಖಂಡಿತವಾಗ್ಲೂ ಒಳ್ಳೆ ಪ್ರಯತ್ನವನ್ನು ಮಾಡಿದ್ರಿ. ಸೊ ಹಾಡು ಬೇರೆನೇ ಇದೆ. ಹಾಡು ಅಂದ್ರೆ ಸ್ವಲ್ಪ ಸಾಹಿತ್ಯ ಬದಲಾವಣೆ
1: ಅಲ್ವಾ ಮೇಡಮ್?
0: ಚಿತ್ರ ಮಾತ್ರ ಹೋಮಲಿಗೆ. ಹೌದು, ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಹಾಡನ್ನು
1: ಗಾಯಕರು ರಾಜೇಶ್ ಕೃಷ್ಣನ್ ಮೇಡಮ್.
0: ಹೌದು ಹೌದು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ.
1: ಸಂಗೀತ ಸಾಹಿತ್ಯ ವಿ ಮನೋಹರ ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಸೊ ಹಾಡನ್ನ ಕರೆಕ್ಟ್ ಆಗಿ ಹಾಡುವಂತ ಪ್ರಯತ್ನ ಮಾಡಿದ್ರು, ಬಟ್ ಸಾಹಿತ್ಯ ಅಲ್ಲಲ್ಲಿ ಮಿಸ್ ಮ್ಯಾಚ್ ಆಯ್ತು. ಸೊ ಹಾಡು ಏನಿದೆ ಹಾಗಾದ್ರೆ ಖಂಡಿತವಾಗ್ಲೂ ಕೇಳ್ಬೇಕಲ್ವಾ ಯಾವುದು ಏನು ಅಂತ. ಸೊ ಹಾಡನ್ನ ಕೇಳುವಂತಹ ಸಮಯ, ಇನ್ನೇನು ಹಾಡು ಕೇಳ್ಬಿಟ್ರೆ ಕಾರ್ಯಕ್ರಮವನ್ನೇ ಮುಗಿಸುವಂತ ಹೊತ್ತಾಯ್ತು. ಸೊ ಇಲ್ಲಿ ಯಾರೆಲ್ಲ ಕರೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರಿ, ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಕರೆ ಮಾಡಿದ್ದಕ್ಕಾಗಿ, ನಿಮ್ಮ ಪ್ರಯತ್ನಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನ ಈ ಒಂದು ಕೊನೆಯ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಸಮಯಾವಕಾಶ ಕಡಿಮೆ ಇರೋದ್ರಿಂದ. ಸೊ ಎಲ್ಲರಿಗೂ ಭಾಗವಹಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ಅನ್ಸುತ್ತೆ, ಇಲ್ಲಿ ಪರವಾಗಿಲ್ಲ, ಮುಂದಿನ ಸಲ ಖಂಡಿತವಾಗ್ಲೂ ಇಂಥದ್ದೇ ಒಂದು ಪ್ರಯತ್ನ ಮತ್ತೊಂದು ಸಲ ಮಾಡೋಣ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗ್ತಿದೆ ಅಂತ ಹೇಳಿ ಸಂದೇಶವನ್ನು ಕೂಡ ಸಾಕಷ್ಟು ಜನ ಕಳಿಸಿದ್ದೀರಾ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಇವತ್ತು ಇಷ್ಟ ಆಯಿತು, ಆದರೆ ಇದು ಸಮಯ ಕಡಿಮೆ ಇದೆ ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಾಪುರ ಇವರು ಕೂಡ ಓಮಲ್ಲಿಗೆ ಅಂತ ಹೇಳಿ ಕಳಿಸಿದ್ದಾರೆ. ನಿಮಗೆ ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡೋ ಉದ್ದೇಶ ನಮ್ದಲ್ಲ, ಆದರೆ ಪರವಾಗಿಲ್ಲ. ಸೊ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ ಅಂತ ಹೇಳ್ತಾ ಟ್ಯೂನ್ ಮಾಡಿ ದಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 MHz ಮ್ಯೂಸಿಕಲ್ ಯಾರ್ಸ್.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop, and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft, and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology, and Indian determination.
2: 12 saal vishwas ke, vikas ke, jan kalyan ke.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಯ್ತು, ಇದೀಗ ಸ್ವಲ್ಪ ಮಾಹಿತಿ ಕಡೆ ಗಮನ ಕೊಟ್ರೆ ಒಳ್ಳೇದಲ್ವಾ ಅನ್ನುವಂತೆ ಎಲ್ಲರಲ್ಲೂ ಒಂದೊಂದು ವಿಷಯ ಅಡಗಿರುತ್ತೆ ಕಣ್ರಿ. ಅದು ನಾನಾಗಲಿ, ನೀವಾಗಲಿ, ಮತ್ತೊಬ್ಬರಾಗಲಿ, ಯಾರೇ ಆಗಿರಲಿ, ಎಲ್ಲರಲ್ಲೂ ಕೂಡ ಯಾವುದೋ ಒಂದು ವಿಷಯ ಅಡಗಿರುತ್ತೆ. ಸೊ ಆ ವಿಷಯಗಳನ್ನು ಹೊಕ್ಕಿ ಹೆಕ್ಕಿ ತೆಗೆದು ನಮ್ಮ ಜ್ಞಾನವನ್ನು ಹೆಚ್ಚಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು. ಸೊ ಹಾಗಾದರೆ ಇವತ್ತಿನ ವಿಸ್ಮಯ ಜಗತ್ತು ಅಂದರೆ ನಮಗೆ ಗೊತ್ತಿಲ್ಲದೆ ಇರೋವಂತಹ ಸಾಕಷ್ಟು ವಿಚಾರಗಳು ಈ ಜಗತ್ತಲ್ಲಿ ಇರುತ್ತೆ. ಸಾಕಷ್ಟು ನೋಡದೇ ಇರೋ, ಕೇಳದೇ ಇರೋ ಈ ವಿಚಾರಗಳನ್ನು ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊತಾ ಹೋದರೆ ಸ್ವಲ್ಪ ಏನೋ ನಮ್ಮ ಜ್ಞಾನನೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ಜಹಾಜ್ ಮಹಲ್ ಅನ್ನೋ ಒಂದು ಪ್ಲೇಸ್ ಬಗ್ಗೆ, ಅಂದರೆ ಒಂದು ತಾಣದ ಬಗ್ಗೆ. ಆ ಜಾಗ ಯಾವುದು, ಎಲ್ಲಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಇಂದೋರ್ನಲ್ಲಿ ಈ ಒಂದು ಜಾಗ ಅಡಗಿದೆ. ಸೊ ಈ ಒಂದು ಆರ್ಕಿಟೆಕ್ಚರ್ನ ನೋಡಿದ್ರೆ ಸೊ ನಮಗೆ ಒಂದು ಹಡಗು ನೀರಲ್ಲಿ ತೇಲ್ತಾ ಇರೋ ಥರ ಅನುಭವ ಆಗುತ್ತೆ. ಸೊ ಇದನ್ನು ಯಾರಾದರೂ ನೋಡಿದರೆ ಕಮೆಂಟ್ ಮಾಡ್ಬೋದು, ಅಥವಾ ನಿಮಗೆ ಅದ್ರ ಬಗ್ಗೆ ವಿಷಯಗಳನ್ನು ಗೊತ್ತಿದ್ರೆ ನನ್ನ ಜೊತೆ ಹಂಚ್ಕೋಬೋದು. ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9480901013 ಈ ನಂಬರ್ಗೆ ಸಂದೇಶವನ್ನು ಕಳುಹಿಸಬಹುದು. ಸೊ ಸಂದೇಶವನ್ನು ಕಳಿಸೋದ್ರ ಜೊತೆಗೆ ಮಾಹಿತಿಯನ್ನು ಹಂಚಲೂಬಹುದು, ತಿಳ್ಕೊಳ್ಳಬಹುದು. ಸೊ ನಾನಂತೂ ಮಾಹಿತಿ ಹೇಳೋಕೆ ರೆಡಿಯಾಗಿದ್ದೀನಿ. ನಿಮ್ಮ ಹತ್ರನೂ ಅದರ ಬಗ್ಗೆ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ನೀವು ನನಗೆ ಸಂದೇಶದ ಮೂಲಕ ನಿಮ್ಮ ಮಾಹಿತಿಯನ್ನು ಹಂಚ್ಕೋಬಹುದು. ಸೊ ನಿಮಗಾಗಿ ಗೀತೆ ಕಾಯ್ತಾ ಇದೆ. ಸೊ ನಾವು ಹಾಡನ್ನು ಅಂತೂ ಪ್ರಸಾರ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋ ಹಾಗೇ ಇಲ್ಲ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಎಲ್ರಿಗೂ ಕೂಡ ಸಾಹಿತ್ಯ ಸಂಗೀತದ ಮನೋರಂಜನೆ ನೀಡಬೇಕು ಅನ್ನೋವಂಥದ್ದು ಮುಖ್ಯ ಉದ್ದೇಶ. ಇರಲಿ, ಈಗ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ ಮಾಹಿತಿಯನ್ನು ಮುಂದುವರಿಸ್ತಾ ಹೋಗೋಣ.

ಬ್ಯಾಕ್ ಟು ಬ್ಯಾಕ್ ಒಳ್ಳೆಯ ಗೀತೆಗಳನ್ನು ಕೇಳಿಸ್ಕೊತಾ ಸಾಕ್ತಾ ಹೋಗ್ತಾ ಇದ್ವಿ. ಸೊ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ, ಅಂದರೆ ಒಂದು ಜಾಗದ ಬಗ್ಗೆ, ವಿಶೇಷವಾದಂತಹ ಜಾಗ ಅದು, ಜಹಾಜ್ ಮಹಲ್ ಅಂತ ಹೇಳಿ. ಸೊ ಆ ಒಂದು ಪ್ಲೇಸ್ ಬಗ್ಗೆ ನಿಮಗೆ ಗೊತ್ತಿದ್ದರೆ ನೀವು ಸಂದೇಶವನ್ನು ಕಳಿಸಬಹುದು ಅಂತ ನಾನು ಹೇಳಿದ್ದೆ. ಸೊ ಸಾಕಷ್ಟು ಜನ ಅಂದರೆ ನಾವು ಮಾಹಿತಿ ನನಗೆ ಗೊತ್ತಿಲ್ಲ, ಸೊ ನೀವು ತಿಳಿಸ್ಕೊಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಾ. ಮಾಹಿತಿ ಜೊತೆಗೆ ಒಳ್ಳೊಳ್ಳೆ ಹಾಡು ಪ್ರಸಾರ ಆಗ್ತಾ ಇದೆ, ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಪದ್ಮಶ್ರೀ ಕುಟುಂಬದಿಂದ, ಸಾರಿ ಅವರ ಹೆಸರನ್ನು ಹಾಕೋದು ಮರೆತು ಬಿಟ್ಟಿದ್ದಾರೆ, ಸಾರಿ ಸಾರಿ ಸಾರಿ, ದಯವಿಟ್ಟು ಕ್ಷಮಿಸಿ. ಸೊ ನಾನು ಜಹಾಜ್ ಮಹಲ್ ಬಗ್ಗೆ ಮಾತಾಡ್ತಾ ಇದ್ದೆ. ಧಾರ್ ಜಿಲ್ಲೆಯಲ್ಲಿರುವ ಮಾಂಡು ಅಥವಾ ಮಾಂಡವಗಡ ವಿಂಧ್ಯ ಪರ್ವತ ಶ್ರೇಣಿಯ ಎತ್ತರದ ಮೇಲಿರುವ ಪ್ರಾಚೀನ ನಗರ. ಇಂದೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದ ಇದೊಂದು ಐತಿಹಾಸಿಕವಾದಂತಹ ಸ್ಥಳ. ಇದು ಮೊದಲೇ ಹೇಳಿದಾಗೆ ವಾಸ್ತುಶಿಲ್ಪಕ್ಕೆ ಹಾಗೆಯೇ ಜಲತಂತ್ರದ ಒಂದು ಅದ್ಭುತವಾದಂತಹ ಸಂಯೋಜನೆ ಅಂತಲೇ ಹೇಳ್ಬೋದು. ಬೆಟ್ಟದ ಮೇಲೆ ಇರೋದ್ರಿಂದ ಯುದ್ಧ ತಂತ್ರಜ್ಞಾನದ ದೃಷ್ಟಿಯಿಂದನೂ ಕೂಡ ಇದು ರಾಜರಿಗೆ ಅತ್ಯಂತ ಸುರಕ್ಷಿತವಾದಂತಹ ನೆಲೆ ಆಗಿತ್ತು ಅಂತ ಹೇಳಿ. ಸರೋವರಗಳ ನಡುವೆ ಹಡಗಿನಂತೆ ತೇಲುವ ಈ ಜಹಾಜ್ ಮಹಲ್ ಇಳಿಜಾರಿನ ಗೋಡೆಗಳ ನಡುವೆ ಹಿಂಡೋಲ ಮಹಲ್ ಅಂತ ಹೇಳಿ ಅದ್ಭುತವಾದ ಜಲತಂತ್ರಜ್ಞಾನದ ಒಂದು ನಡುವೆ ಈ ಒಂದು ಒಂದು ಮಹಲನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇದು ಇರೋದು ಧಾರ್ ಜಿಲ್ಲೆಯಲ್ಲಿ ಇಂಡೋರ್ನಲ್ಲಿ ಇದೊಂದು ಈ ಒಂದು ಜಾಗ ಇದೆ. ಸೊ ಈ ಒಂದು ಅದ್ಭುತವಾದ ಜಾಗದ ಬಗ್ಗೆ ನಿಮಗೇನಾದರೂ ಮಾಹಿತಿ ಗೊತ್ತಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಜೊತೆ ಅದನ್ನು ಹಂಚ್ಕೋಬಹುದು. ಇದ್ರ ಜೊತೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಜಹಾಜ್ ಮಹಲ್ ಬಗ್ಗೆ ಮಾತಾಡ್ತಾ ಸಾಗೋಣ. ಮತ್ತಷ್ಟು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಆನಂದಿಸಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
3: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
2: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
3: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
2: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
4: ಜನ್ ಕಲ್ಯಾಣಕ್ಕೆ
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ಕೆಟ್ಟದರ ಕಾರ್ಯಕ್ರಮ, ಯಾವ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು ಅಂತ ಹೇಳಿದರೆ, ಜಹಾಜ್ ಮಹಲ್ ಕುರಿತ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಬರ್ತಾ ಇದ್ದೀವಿ. ವಿಸ್ಮಯ ಜಗತ್ತಿನಲ್ಲಿ ಸಾಕಷ್ಟು ವಿಸ್ಮಯಗಳು ನಡೀತಾನೆ ಇರುತ್ತೆ ಕಣ್ರಿ. ಅದರಲ್ಲಿ ಯಾವುದೇ ವಾಸ್ತುಶಿಲ್ಪ ಆಗಿರ್ಬೋದು, ಯಾವುದೇ ಕಟ್ಟಡಗಳು ಆಗಿರಬಹುದು, ಯಾವುದೇ ವಿಷಯಗಳು ಹೊಸದಾಗಿದ್ದರೂ ಅದು ಹೊಸತಲ್ಲ, ಹೊಸತನಕ್ಕೆ ಹಳೆದಕ್ಕೆ ಹೊಸತನ ನೀಡುವಂತಹ ಒಂದು ವಾಸ್ತುಶಿಲ್ಪದ ಒಂದು ಅದ್ಭುತವಾದಂತಹ ಜಾಗ ಅಂತಲೇ ಹೇಳಬಹುದು. ಕಪೂರ್ ಸರೋವರದ ನಡುವೆ ನೀಲಿ ಹೊಳಪು ಕಣ್ಣಿಗೆ ಬೀಳುತ್ತದೆ. ಸೊ ಹತ್ತಿರದ ತವೇರಿ ಮಹಲ್ಗೆ ಒಂದು ಭೇಟಿ ಕೊಡೋದು ಅಂತ ಹೇಳಿದ್ರೆ, ಅದು ತವೇರಿ ಮಹಲ್ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಒಮ್ಮೆ ಕಾವಲುಗಾರರ ವಸತಿ ಅಥವಾ ಕುದುರೆಗಳ ಲಾಯವಾಗಿದ್ದ ಈ ಕಟ್ಟಡ ಇಂದು ಪ್ರಾಚೀನ ವಸ್ತುಗಳ ಸಂಗ್ರಹಾಲಯ ಆಗಿದೆ. ಸುತ್ತಮುತ್ತ ಇಲ್ಲಿರುವ ಅಂತಹ ಹಿಂದೂ ಶಿಲ್ಪಗಳು, ವಿಗ್ರಹಗಳು, ಶಿಲಾಶಾಸನಗಳು ಇಲ್ಲಿನ ಅತ್ಯಂತ ತುಂಬ ಜಾಗರೂಕತೆಯಿಂದ ಇಲ್ಲಿ ತುಂಬ ಸೇಫ್ ಆಗಿ ಇಡಲಾಗಿದೆ. ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ ಸಿದ್ಧಲಿಂಗ ಮೂರ್ತಿಯವರು. ಸಿರಿಗೆರೆಯಿಂದ ಇದು ಹಡಗಿನ ರೂಪುರೇಷೆ ಹೊಂದಿರುವುದಾಗಿ, ಹಡಗಿನ ಅರಮನೆ ಅಂತ ಕರೀತಾರೆ. ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಮಂಜು ತಲಾವ್ ಮತ್ತು ಕಪೂರ್ ತಲಾವ್ ಎಂಬ ಎರಡು ಪ್ರಮುಖ ಸರೋವರಗಳ ನಡುವೆ ಕಿರಿದಾದ ಭೂಮಿಯ ಮೇಲೆ ನಿರ್ಮಿಸಲ್ಪಟ್ಟಿದೆ. ಇದು ನೀರಿನ ಮೇಲೆ ಅದ್ಭುತವಾಗಿ ಕಾಣುತ್ತೆ. ಎರಡು ದೊಡ್ಡ ಕೆರೆಗಳ ಮಧ್ಯೆ ನಿರ್ಮಿತ ಆಗಿರೋದ್ರಿಂದ ಈ ಅರಮನೆಯು ನೀರಿನ ಮೇಲೆ ತೇಲುತ್ತಿರುವ ಹಡಗಿನಂತೆ ಭಾಸ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಖಂಡಿತವಾಗ್ಲೂ ಅದರ ಸ್ಟ್ರಕ್ಚರ್ ಅಂತ ಏನಿದೆ ಅಂದರೆ ರೂಪುರೇಷೆ ಏನಿದೆ ಅದು ಖಂಡಿತವಾಗ್ಲೂ ಹಾಗೆ ಕಾಣುತ್ತೆ. ಯಾಕಂತ ಹೇಳಿದ್ರೆ ಒಂದು ಎರಡು ಸರೋವರಗಳ ಮಧ್ಯೆ ಇದನ್ನು ನಿರ್ಮಿಸಲಾಗಿದೆ. ಸೊ ಹಾಗಾಗಿ ನೀರಿನ ಮಧ್ಯೆ ತೇಲ್ತಾ ಇದೆಯೇನೋ ಈ ಕಟ್ಟಡ ಅಂತ ಹೇಳಿ ಭಾಸ ಆಗುತ್ತೆ. ಸೊ ಈ ರೀತಿ ಮಾಹಿತಿ ನಿಮ್ಮಲ್ಲೂ ಕೂಡ ಇದ್ದರೆ ನಮ್ಮ ಜೊತೆ ಹಂಚ್ಕೋಬೋದು. 9408090013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ಬೋದು ಅಂತ ಹೇಳ್ತಾ, ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಓಕೆ, ಕೇಳ್ತಾ ಇದ್ದೀರಾ? ನಾವು ಇವತ್ತು ಜಹಾಜ್ ಮಹಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಜಹಾಜ್ ಮಹಲ್ಲು ಒಂದು ಇಂದೋ ಪ್ರಾಂತ್ಯದಲ್ಲಿ ಇರುವಂತಹ ಜಹಾಜ್ ಮಹಲ್ ಅಂದರೆ ಅದ್ಭುತವಾದಂತಹ ಕಟ್ಟಡ ಇದಾಗಿದೆ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಮಹಲ್ನ ನಿಜವಾದ ಅದ್ಭುತ ಅಂತ ಹೇಳಿದ್ರೆ ಅದರಲ್ಲಿ ಜಲತಂತ್ರಜ್ಞಾನ ಅಂದರೆ ಎರಡೂ ಮಹಡಿಗಳಲ್ಲೂ ಕಮಲದ ಆಕಾರದ ಕೊಳಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಬಹುದು. ಅವುಗಳಿಗೆ ನೀರು ಹರಿಸಲು ವಿಶೇಷವಾದಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪ್ರತಿಯೊಂದು ಕೊಳನೂ ಕೂಡ ಸುಮಾರು 30,000 ಲೀಟರ್ ನೀರನ್ನು ಹಿಡಿದಿರುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆಯೇ ಇದರ ಕೆಳಭಾಗದಲ್ಲಿ ಆಮೆ ಆಕಾರದಲ್ಲಿ ನೀರಿನ ತೊಟ್ಟಿಗಳನ್ನು ಆ ಕಾಲದ ಕಲಾತ್ಮಕತೆಯನ್ನು ತಾಂತ್ರಿಕ ಚಾತುರ್ಯವನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಿರ್ತಾರೆ. ಅದಷ್ಟೇ ಅಲ್ಲದೆ ಏನಪ್ಪ ಅಂತ ಹೇಳಿದ್ರೆ, ರಾಣಿಯರಿಗಾಗಿ ಪ್ರತ್ಯೇಕ ಸ್ನಾನದ ಗೃಹಗಳನ್ನು ಕೂಡ ನಿರ್ಮಿಸಿದ್ದು, ಬಿಸಿ ಮತ್ತು ತಣ್ಣೀರು ಹರಿಯಲು ಗೋಡೆಗಳ ಒಳಗೆ ವಿಶೇಷವಾದಂತಹ ಚಾನೆಲ್ಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆಯಂತೆ. ಹತ್ತಿರದಲ್ಲಿ ಇರುವಂತಹ ಚಂಪಾ ಬಾವಡಿ ಮಳೆ ನೀರನ್ನು ಸಂಗ್ರಹಿಸಿ ಇಡೀ ಅರಮನೆಯನ್ನು ತಂಪಾಗಿ ಇಡುವಂತಹ ವ್ಯವಸ್ಥೆಯ ಭಾಗವಾಗಿತ್ತಂತೆ. ಇಂದಿನ ಆಧುನಿಕತೆಗೆ ಹೋಲಿಸ್ಕೊಂಡ್ರೆ ಅಂದಿನ ಕಾಲದಲ್ಲೇ ಕೂಡ ಸಾಕಷ್ಟು ಎಲ್ಲ ಟೆಕ್ನಾಲಜಿಗಳನ್ನು ಬಳಸಿ ಈ ಕಟ್ಟಡನ ನಿರ್ಮಾಣ ಮಾಡಿರ್ತಾರೆ. ಅಂದರೆ ಇವತ್ತು ನಾವು ತಂಪಾಗಿರಬೇಕು ಅಂತ ಹೇಳಿದ್ರೆ ಎ ಸಿಗಳನ್ನು ಕೂಲರ್ಗಳನ್ನು ಬಳಸ್ತಾ ಇರ್ತೀವಿ. ಆದರೆ ಅವತ್ತಿನ ಕಾಲದಲ್ಲಿ ಈ ನೀರಿನ ಕೊಳವೆಗಳ ಮುಖಾಂತರನೇ ಅಂದಿನ ಸೀಸನ್ ಏನಿರುತ್ತೆ ಅದಕ್ಕೆ ತಕ್ಕಂತೆ, ಈಗ ಚಳಿಗಾಲದಲ್ಲಿ ಬಿಸಿ ನೀರಿನ ಕೊಳವೆಗಳಲ್ಲಿ ಹಾಯಿಸೋದ್ರಿಂದ ಬಹುಶಃ ಕಟ್ಟಡ ಸ್ವಲ್ಪ ಬಿಸಿಯಾದ ಶಾಖದ ವಾತಾವರಣದಲ್ಲಿರುತ್ತೆ. ಹಾಗೆಯೇ ಬೇಸಿಗೆ ಕಾಲದಲ್ಲಿ ತಣ್ಣೀರನ್ನು ಹರಿಸೋದ್ರಿಂದ ಸಂಪೂರ್ಣವಾದಂಥ ಕಟ್ಟಡ ಏನಾಗಿರುತ್ತೆ, ಅದು ತಂಪಾಗಿ ಇರುತ್ತೆ. ಸೊ ಈ ರೀತಿ ತಂತ್ರಜ್ಞಾನವನ್ನು ಅಂದಿನ ಕಾಲದಲ್ಲೇ ಬಳಸ್ಕೊಂಡಿದ್ರು ಅಂತ ಹೇಳ್ತಾ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮತ್ತೆರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಆನಂದಿಸಿ.

ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ಎಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗೆಯೇ ಸಂದೇಶವನ್ನು ಕಳಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಿದ್ದಲಿಂಗಮೂರ್ತಿ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ರಿ, ಹಾಗೆಯೇ ವಿಸ್ಮಯ ಜಗತ್ತಿನ ವಿಷಯ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇನ್ಫಾರ್ಮೇಶನ್ ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಗೀತಾ ಅವರು ಮಾಗಡಿ ರೋಡಿಂದ, ಚೆನ್ನಾಗಿ ನಡೆಸಿಕೊಟ್ರಿ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಹರೀಶ್ ಮಲ್ಲೇಶ್ವರ ಅವರು. ಸೊ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸಿ

0: ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ, ಸಮಯ ಇನ್ನೇನು 5 ಗಂಟೆ ಆಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಆರ್ಜೆ ಕುಸುಮ ಅವರು ನಿಮ್ ಜೊತೆ ಆಗ್ತಾ ಇದ್ದಾರೆ. ಟ್ಯೂನ್ ಮಾಡಿ ಕೇಳ್ತಾರೆ FM ರೇನ್ಬೋ ಕನ್ನಡ.
1: ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ತರಂಗಾಂತರ 102.1 MHz. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಮಾಡುವ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5:35. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರ ಸ್ವರಗಳಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆ. ಚಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ M. ರಂಗಾರಾವ್.

ಇಳೆರಾಜ ಇವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಸ್ವರಗಳಲ್ಲಿ ಗೀತಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಯನ್ನು ಬರೆದುಕೊಟ್ಟವರು ಚಿ ಉದಯ ಶಂಕರ್. ಮುಂದಿನ ಗೀತೆಯನ್ನು ಕೇಳೋಣ. ಇದೇ ಗಾಯಕರ ಧ್ವನಿಯಲ್ಲಿ ಸಾವಿರ ಸುಳ್ಳು ಚಿತ್ರದ ಗೀತೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಇದುವರೆಗೆ ರೋಜ್ಗಾರ್ ಮೇಳ 2026 ದೆಹಲಿಯ ವಿಜ್ಞಾನ ಭವನದಲ್ಲಿ ಜರುಗುವ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ನೇರ ಪ್ರಸಾರವನ್ನು ಕೇಳಿದಿರಿ.

ಸಿದ್ದಲಿಂಗಯ್ಯ ಅವರ ವಿರಚಿತ ಭಾವಗೀತೆಯನ್ನು ಕೇಳ್ತಾ ಇದ್ದೀರಲ್ಲ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:40 ಪ್ರದೇಶ ಸಮಾಚಾರ, 6:51 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿಬರಲಿದೆ ಬೆಂಗಳೂರು ಕೇಂದ್ರದಿಂದ.

0: एलआई लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो।
1: पीएलआई है ना?
2: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं पीएलआई पॉलिसी का फायदा और साथ में पोस्टल डिपार्टमेंट का भरोसा भी। अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर।
3: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
5: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪನ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ, ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಯೋಗದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು. ಆಯುಷ್ ಅಧಿಕಾರಿ ಡಾ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು, ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ, ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21ರಂದು ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನ ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗ ಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ 2 ಅಥವಾ 3 ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಂಡು 1 ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ 7 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ ಕೃಷಿರಂಗದಲ್ಲಿ ಇಂದು ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
6: ಹಲೋ ಆಕಾಶವಾಣಿನಾ.
7: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಂಗಳೂರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ.
8: ನಮಸ್ಕಾರ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ

0: ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. 2026-27 ಸಾಲಿನ ನಮ್ಮ ಮೊದಲ ಹಲೋ ಕೃಷಿ ರಂಗ ಕಾರ್ಯಕ್ರಮ ಇವತ್ತಿಂದಾಗಿದೆ. ಈ ಬಾರಿ ನಾವು ಅಂದರೆ 2027 ಫೆಬ್ರವರಿ ಕೊನೆಯ ತನಕ ನಾವು ಒಟ್ಟು 26 ಹಲೋ ಕೃಷಿ ರಂಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋರಿದ್ದೇವೆ. ತಾವು ಈ ಎಲ್ಲ ಕಾರ್ಯಕ್ರಮ ಕೂಡ ಉಪಯುಕ್ತವಾಗಿವೆ. ನಮ್ಮ ರೈತ ಬಂಧುಗಳಿಗಾಗಿ ಈ ಕಾರ್ಯಕ್ರಮ ಇರ್ತವೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಉಪಯುಕ್ತತೆ ಮತ್ತು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ತಮಗೆ ಮನವಿ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೀಗಿದೆ. ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ಹಲೋ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ.
0: ತಾವು ಕೂಡ ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237-4777, 2237-4777. ಇನ್ನೊಂದು ಫೋನ್ ಸಂಖ್ಯೆ 2226-3927. ಇನ್ನೊಮ್ಮೆ ಕೇಳಿ: 2226-3927. ಎಷ್ಟಿಡಿ ಕೋಡ್ ಸಂಖ್ಯೆ 080. ಬನ್ನಿ, ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಜಿ ಟಿ ಪುತ್ರ, ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾಗಿದ್ದಾರೆ. ನಾನೇ ಅವರಿಗೆ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ. ಡಾಕ್ಟ್ರೆ, ಇವತ್ತು ತಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ದೊರಕುವಂತಹ ಪ್ರಮುಖ ಯೋಜನೆಗಳು ಯಾವುವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ.
1: ಒಳ್ಳೆಯದು, ತುಂಬ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಾ. ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ನಮ್ಮ ರೈತ ಬಾಂಧವರಿಗೋಸ್ಕರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಯೋಜನೆಗಳು ವ್ಯಾಪ್ತಿ ಹಾಗೂ ಎಷ್ಟು ಯೋಜನೆಗಳಿದೆ ಅನ್ನೋದಕ್ಕಿಂತ ಈ ಯಾವ್ಯಾವ ಟೈಮಲ್ಲಿ ಈ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ, ಆಮೇಲೆ ರೈತ ಬಾಂಧವರು ಅದರದ ಯಾವ ಟೈಮಲ್ಲಿ ಉಪಯೋಗ ತಗೋಬೇಕು ಅನ್ನೋದು ಬಹುಮುಖ್ಯವಾದ ಪ್ರಶ್ನೆ. ಮೊದಲನೇದಾಗಿ ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಬಿತ್ತನೆ ಸಮಯ. ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ನಮ್ಮ ರೈತ ಬಾಂಧವರಿಗೆ ಅಂದರೆ ಪ್ರತಿಯೊಬ್ಬ ರೈತರು ತಮ್ಮ 5 ಎಕರೆ ತನಕ ಏನು ಬಿತ್ತನೆ ಬೀಜ ಬೇಕಾಗುತ್ತೋ, ಪ್ರಮುಖವಾದ ಎಲ್ಲ ಬಿತ್ತನೆ ಬೀಜ, ದ್ವಿದಳ ಧಾನ್ಯ ಇರ್ಬೋದು, ಎಣ್ಣೆಕಾಳು ಬೆಳೆಗಳಿರ್ಬೋದು ಅಥವಾ ಇನ್ನಿತರ ನಮ್ಮ ಕೃಷಿ ಬೆಳೆಗಳು, ಏಕದಳ ಧಾನ್ಯ ಬೆಳೆಗಳು, ಇದ್ರ ಮೇಲೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಇದು ಎಲ್ಲ ವರ್ಗದ ರೈತರಿಗೂ ಕೂಡ ಇದೆ. 5 ಎಕರೆ ತನಕ ನಾವು ಈ ಸಬ್ಸಿಡಿನ ನಮ್ಮ ಈ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ರೈತರಿಗೆ ಅದನ್ನು ಸಬ್ಸಿಡಿ ಸಹಾಯಧನದಲ್ಲಿ ನಾವು ಅವರಿಗೆ ಒದಗಿಸ್ತೀವಿ.
0: ಇನ್ನು ಡಾಕ್ಟರ್, ಈಗ ವಲಯ ಅವರು ಬರ್ತದಲ್ಲ, ರಾಜ್ಯ ವಲಯ ಮತ್ತು ಕೇಂದ್ರ ವಲಯ, ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ?
1: ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಯೋಜನೆಗಳಿದೆ. ಅಂದರೆ ಈಗ ರಾಜ್ಯ ವಲಯದ್ದು ಅನೇಕ ಯೋಜನೆಗಳಿದೆ, ಕೇಂದ್ರ ವಲಯದ್ದು ಅನೇಕ ಯೋಜನೆಗಳಿದೆ. ಈಗ ನಾನು ಬಿತ್ತನೆ ಬಗ್ಗೆ ಹೇಳಿದೆ. ಅದೇ ರೀತಿ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಗಳಂತನೂ ಇದೆ. ಕೃಷಿ ಯಾಂತ್ರೀಕರಣ ಬಿತ್ತನೆ ಪೂರ್ವದಲ್ಲಿ ಏನು ಉಳುಮೆ ಮಾಡೋದಕ್ಕೆ ಉಪಯೋಗವಾಗಿರುವಂಥ ಅನೇಕ ಯಂತ್ರೋಪಕರಣಗಳಿರ್ಬೋದು, ಅದು ಅಂತೇಳಿದ್ರೆ ರೋಟೋವೇಟರ್ ಇರ್ಬೋದು ಅಥವಾ ಎಂ ಬಿ ಪ್ಲೋ ಇರ್ಬೋದು, ಆಮೇಲೆ ಏನು ಇನ್ನೂ ಅನೇಕ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಟ್ರ್ಯಾಕ್ಟರ್ ಚಾಲಿತ ಅನೇಕ ಉಪಕರಣಗಳಿದೆ. ಅದೇ ಥರ ಎತ್ತು ಚಾಲಿತ ಅನೇಕ ಉಪಕರಣಗಳಿದೆ, ಕೈ ಚಾಲಿತ ಅನೇಕ ಉಪಕರಣಗಳಿದೆ. ಈ ಥರ ಯಾವ್ಯಾವುದು ಉಪಕರಣಗಳನ್ನ ನಾವು ರೈತರು ಸರ್ವೇ ಸಾಮಾನ್ಯವಾಗಿ ಉಳುಮೆ ಮಾಡೋದರಿಂದ ಹಿಡಿದು ಕಟಾವು ಮಾಡೋದರಿಂದ ಹಿಡಿದು ಕಟಾವು ನಂತರ ಕೂಡ ಉಪಯೋಗಿಸೋಕ್ಕೆ ಬರುವಂಥ ಬಹುತೇಕ ಎಲ್ಲ ಯಂತ್ರೋಪಕರಣಗಳ ಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ

0: ನಾವು ವಿತರಣೆ ಮಾಡ್ತಿದ್ದೀವಿ.
1: ಡಾಕ್ಟ್ರೆ, ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದ ಮೊದಲ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶ್ನೆ ಕೇಳಿ. ಹಲೋ,
2: ವಿಚಾರ ಮಾಡಬೇಕು.
1: ಹೆಸರು ಹೇಳಿ ಸರ್, ಎಲ್ಲಿಂದ?
2: ಮೇಡಮ್,
1: ಹಲೋ ಕೃಷಿರಂಗ.
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ
2: ಸರ್. ನಮ್ದು, ನಾನು ನ್ಯಾಮತಿ ತಾಲೂಕು ಹೊಸ ಜೋಗದಿಂದ ಮೇಘಾನಂದ.
1: ಕೇಳಿ ಮೇಘಾನಂದ್ ಅವರು.
2: ಸರ್, ನಂದು 6 ಎಕರೆ 34 ಕುಂಟೆ ಜಮೀನು ಇದೆ ಸರ್. ಅದರಲ್ಲಿ ನಾನು ಈಗ 2 ಎಕರೆ ಅಡಿಕೆ ಮಾಡಿದ್ದೀನಿ ಸರ್. ಈ 4 ಎಕರೆ 34 ಕುಂಟೆಯಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಮಾವು ಮತ್ತು ಸಪೋಟೋವನ್ನು ಹಾಕ್ಬೇಕು ಅಂತ ಇದ್ದೀನಿ ಸರ್. ಇದಕ್ಕೆ ಯೋಜನೆಗಳು ಏನಾದ್ರು ಇದೆ, ಸಬ್ಸಿಡಿ ಯೋಜನೆಗಳು ಅಥವಾ ನಮ್ಗೆ ಏನಾದ್ರು ಸಹಾಯಧನ ಇದ್ರೆ
1: ಹೇಳ್ತಾರೆ?
0: ಈಗ ತಾವು ಏನು ಪ್ರಶ್ನೆ ಕೇಳಿದಿರಾ ಅಂದ್ರೆ, ಈಗ ಕೆಲವು ತೋಟಗಾರಿಕೆ ಬೆಳೆಗಳನ್ನ ನೆಕ್ಸ್ಟ್ ಬೆಳಿಬೇಕು ಅಂತ ತಮಗೆ ಗೊತ್ತಿದ್ದಾಗೆ ಈಗ ತಾವು ಸಮೀಪದ ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರೆ ಅನೇಕ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳಿದೆ. ಅದೇ ರೀತಿ ನಮ್ಮ ರೈತ ಸಂಪರ್ಕ ಕೇಂದ್ರ ಏನಿದೆ, ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಇರುವಂತಹ ಅನೇಕ ಯೋಜನೆಗಳದ ಬಗ್ಗೆ ಸವಲತ್ತುಗಳನ್ನ ನಾವು ಕೊಡ್ತೀವಿ. ಅದೇ ರೀತಿ ತಮಗೆ ಗೊತ್ತಿದ್ದಾಗೆ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಬೆಳೆಗಳಿಗೆ ಕೃಷಿ ಇಲಾಖೆ ಇದೆ. ಆದ್ರೂ ತಾವು ಏನು ಪ್ರಶ್ನೆ ಕೇಳಿದಿರಲ್ಲ ಅದಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೂ ಕೂಡ ಯೋಜನೆಗಳಿದೆ. ತಾವು ಏನು ಮಾವು ಹಾಕ್ಬೇಕು ಅಂತಿದ್ದೀರಾ ಅಂತ ಹೇಳಿದಿರಾ, ಅದರದ್ದು ಯೋಜನೆಗಳು ಕೂಡ ಇದೆ. ಆಮೇಲೆ ತಮ್ದು ಸಮೀಪದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಯಾವ್ದಾದ್ರು ಕಾಲೇಜ್ ಇರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಇದೆ, ಅದರಲ್ಲಿ ನಿಮಗೆ ತಾಂತ್ರಿಕತೆಗಳ ಬಗ್ಗೆ ಅಂತ ಹೇಳಿದ್ರೆ ಯಾವ ತಳಿಗಳನ್ನ ಬೆಳಿಬೇಕು, ಯಾವ ತಳಿಗಳು ಬೆಳೆದ್ರೆ ಒಳ್ಳೇದು, ಯಾವ್ದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅನ್ನೋದ್ರ ಬಗ್ಗೆ ತಾಂತ್ರಿಕತೆಗಳನ್ನ ಬೇಕು ಅಂತ ಹೇಳಿದ್ರೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೂಡ ತಾವು ಸಂಪರ್ಕ ಮಾಡಬಹುದು.
2: ಸರ್, ನಮ್ ದಾವಣಗೆರೆ, ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಹೋಗ್ಬೋದ ಸರ್? ಶಿವಮೊಗ್ಗ.
0: ಶಿವಮೊಗ್ಗ ಮಹಾವಿದ್ಯಾಲಯ ಇದೆ ತಮಗೆ ಗೊತ್ತಿದ್ದಾಗೆ.
2: ಕೃಷಿ ವಿದ್ಯಾಲಯ?
0: ಹೌದೌದು, ಹೌದೌದು, ಕೆಳದಿ ಶಿವಪ್ಪ ತೋಟಗಾರಿಕೆ ಮತ್ತೆ ಕೃಷಿ ಕಾಲೇಜ್ ಏನಿದೆ ಅದರಲ್ಲೂ ಕೂಡ ಅನೇಕ ತಜ್ಞರು ಇದ್ದಾರೆ. ತಾವು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತಾಂತ್ರಿಕತೆಗಳ ಬಗ್ಗೆ ತಾವೆಲ್ಲ ಅರ್ತ್ಕೋಬಹುದು. ಅಲ್ಲಿ ಕೂಡ ಈ ತೋಟಗಾರಿಕೆ ಬೆಳೆಗಳ ಬಗ್ಗೆನೆ ನುರಿತ ವಿಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ತಾವು ಕೇಳಿ ತಿಳ್ಕೋಬಹುದು.
1: ಕರೆ ಮಾಡಿದ್ದಕ್ಕೆ
0: ಧನ್ಯವಾದಗಳು.
1: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಸರ್, ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ತಿಮ್ಮಪ್ಪ ಗೌಡ ಅವ್ರಿಗೂ ಮತ್ತೆ ಡಾಕ್ಟರ್ ಪುತ್ರ ಸರ್ ನಮಸ್ಕಾರ.
0: ನಮಸ್ಕಾರ
3: ಸರ್. ಈಗ ನಮ್ಗೆ ಏನಂದ್ರೆ,
0: ಹೇಳಿ,
3: ಈ ಒಂದು ತೊಗರಿ ಬೆಳಿಬೇಕಾದ್ರೆ ಅದರಲ್ಲಿ ಏನಾದ್ರೂ ಕೃಷಿ ಇಂದ ಸೌಲಭ್ಯಗಳಿದಾವ?
0: ಇದೆ ಇದೆ. ಈಗ ತಾವು ಒಳ್ಳೆ ಪ್ರಶ್ನೆನೆ ಕೇಳಿದಿರಾ. ತಾವು ಜೇವರ್ಗಿ ತಾಲೂಕು ಕಲಬುರಗಿ ಕಲಬುರಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆಯುವಂತ ಒಂದು ಜಿಲ್ಲೆ. ನಾವು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಈ ತೊಗರಿ ಬೆಳೆಯನ್ನ ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿನ ಒಂದು ಉತ್ಪಾದನೆ ಕೊಡಬೇಕು ಅನ್ನಂತ ಅನೇಕ ಯೋಜನೆಗಳಿದೆ. ಈಗ ತಮಗೆ ಗೊತ್ತಿದ್ದಾಗೆ ಜೇವರ್ಗಿ ತಾಲೂಕಿಂದ ನಾವು ತಾವು ಕರೆ ಮಾಡ್ತಿದ್ದೀರಾ. ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಈವಾಗ್ಲೂ ಕೂಡ ನಮಗೆ ತೊಗರಿ ಏನು ಬಿತ್ತನೆ ಬೀಜಗಳಿದೆ, ತೊಗರಿ ಬಿತ್ತನೆ ಬೀಜಗಳು ಏನಿದೆ ಅದ್ರ ಮೇಲೆ ಸಹಾಯಧನ ಇದೆ. ತಮಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಕೂಡ ನೂತನ ತಳಿಗಳು ಅಂತ ಹೇಳಿದ್ರೆ 8 ವರ್ಷಕ್ಕಿಂತ ಕಡಿಮೆ ಅವಧಿಯ ತಳಿಗಳ ಮೇಲೆ ಇನ್ನೂ ಹೆಚ್ಚಿನ ಸಹಾಯಧನ ಕೊಟ್ಟಿದೆ ಅಂತ ಹೇಳಿದ್ರೆ, ಸುಮಾರು 1 ಕೆಜಿಗೆ 50% ಅಥವಾ 60 ರೂಪಾಯಿಯಷ್ಟು ಸಹಾಯಧನ, ಹೆಚ್ಚಿಗೆ ಸಹಾಯಧನ ತೊಗರಿಗೆ ಕೊಟ್ಟಿದೆ. ಅದರ ಸದುಪಯೋಗ ತಾವು ಪಡ್ಕೊಂಡು ಬಿತ್ತನೆ ಬೀಜನ ಪಡ್ಕೋಬಹುದು. ಆಮೇಲೆ ಅದಕ್ಕೆ ತದನಂತರ ಅದಕ್ಕೆ ಮುಂದೆ ಬೇಕಾಗಿರುವಂತ ಏನಾದ್ರೂ ಸಸ್ಯ ಸಂರಕ್ಷಣೆ ಔಷಧಿ ಇರ್ಬೋದು ಅಥವಾ ತಮಗೆ ಗೊತ್ತಿರುವ ಹಾಗೆ ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಏನೇ ಲಘು ಪೋಷಕಾಂಶಗಳನ್ನ ನಾವು ಹಾಕ್ತಿವಿ, ಇದರದ್ದು ಕೂಡ ತಾವು ಪಡ್ಕೋಬಹುದು.
1: ಹೌದು
0: ಹೌದು ಹೌದು
3: ಸರ್. ಮೊದಲು ಒಂದು ಹವಾಮಾನ ಇಲಾಖೆ ನಂಬರ್ ಇತ್ತು, ಈಗ ಕ್ಲೋಸ್ ಆಗಿದೆ, ಅದನ್ನ ಪ್ರಯತ್ನ ಮಾಡಿ ಚಾಲು ಮಾಡಕ್ಕೆ?
0: ಇಲ್ಲ, ಹವಾಮಾನ ಇಲಾಖೆದ್ದು ಏನು ವರುಣ ಮಿತ್ರ ಅಂತ ಏನು ಇದೆ
3: ನಮ್ಮ, ಅದೇ ಇತ್ತು ಸರ್, ಅದು ಕ್ಲೋಸ್ ಆಗಿದೆ ನಂಬರ್, ಅದನ್ನ ಸ್ಟಾರ್ಟ್ ಮಾಡಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತೀರಾ?
0: ಆಯ್ತಾಯ್ತು, ನಾನು ಸಂಬಂಧಪಟ್ಟ ಇಲಾಖೆ
3: 08 ಮತ್ತೆ 677-355-999 ಅಂತ ನಂಬರ್ ಇತ್ತು.
0: ಹೌದೌದು,
3: ಅದರಲ್ಲಿ ಸಾಧಾರಣ ಮಳೆ, ಗರಿಷ್ಠ ಮಳೆ ಎಲ್ಲ ಹವಾಮಾನ ಮಾಹಿತಿ ಸಿಗ್ತಿತ್ತು, ಅದು ಕ್ಲೋಸ್ ಆಗಿದೆ, ಅದನ್ನ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಕ್ಕೆ.
0: ಆಗ್ಬೋದು, ನಾವು ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರ್ತೀವಿ. ಆ ವರುಣ ಮಿತ್ರ ಏನು ತಾವು ಕೇಳ್ತಿದ್ದೀರಾ ಮಳೆ ಬಗ್ಗೆ ಹವಾಮಾನ ಬಗ್ಗೆ, ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ.
1: ಮತ್ತೆ ಪ್ರಶ್ನೆ ಇದೆಯಾ? ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಡಾಕ್ಟ್ರೆ, ಈಗ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ. ಬಿತ್ತನೆ ಬೀಜದ ದಾಸ್ತಾನದ ಬಗ್ಗೆ ಸ್ವಲ್ಪ ಏನಾದ್ರು.
0: ಈಗ ಈ ಮುಂಚೆ ಕರೆ ಮಾಡಿದ ರೈತ ಬಾಂಧವರ ಜೊತೆನೂ ನಾನು ಮಾತಾಡ್ತಾ ಅದೇ ಹೇಳಿದೆ. ಈಗ ಬಿತ್ತನೆ ಮಾಡುವಂತ ಸೂಕ್ತ ಸಮಯ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 20% ಬಿತ್ತನೆ ಆಗಿದೆ. ತಮಗೆಲ್ಲ ಗೊತ್ತಿರುವ ರಾಜ್ಯದಲ್ಲಿ ನಮ್ಮ ಸುಮಾರು 84 ಲಕ್ಷ ಹೆಕ್ಟೇರ್ ಅಷ್ಟು ಗುರಿ ಇದೆ. ಇದರಲ್ಲಿ ಬಿತ್ತನೆ ಬೀಜದ ದಾಸ್ತಾನು ನಮ್ಮಲ್ಲಿ ಸಾಕಷ್ಟು ಇದೆ. ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದನೇ ಸುಮಾರು 1,75,000 ಕ್ವಿಂಟಾಲ್ನ ನಾವು ವಿತರಣೆ ಮಾಡಿದ್ದೀವಿ ಸಹಾಯಧನದಲ್ಲಿ. ಇನ್ನೂ ಉಳಿದ ಬೇಕಾಗಿರುವಂತ ಏನು ಬಿತ್ತನೆ ಬೀಜಗಳದ್ದು ಎಲ್ಲಾ ಬೆಳೆಗಳದ್ದು ದಾಸ್ತಾನು ಸಾಕಷ್ಟು ಇದೆ. ಇದೆಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಏನಿರುತ್ತೆ, 742 ರೈತ ಸಂಪರ್ಕ ಕೇಂದ್ರಗಳಿದೆ ನಮ್ಮ ಇಲಾಖೆದು. ಅಲ್ಲಿ ಎಲ್ಲಾ ರೀತಿ ಬಿತ್ತನೆ ಬೀಜಗಳು ಇದೆ. ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅಥವಾ ದ್ವಿದಳ ಧಾನ್ಯಗಳಿಗೆ. ಈಗ ನಮ್ಮ ರೈತ ಬಾಂಧವರು ಫೋನ್ ಮಾಡಿದ್ರು, ತೊಗರಿ ಇರ್ಬೋದು, ಉದ್ದು, ಹೆಸರು, ಸೋಯಾಬೀನ್, ಈ ತರ ಸೂರ್ಯಕಾಂತಿ, ಮೆಕ್ಕೆಜೋಳ ಎಲ್ಲದರದ್ದು ಸಾಕಷ್ಟು ಬಿತ್ತನೆ ದಾಸ್ತಾನು ಸಾಕಷ್ಟು ಇದೆ.
1: ಓಕೆ, ಇನ್ನೊಂದು ಇನ್ನೊಂದು ಕರೆ ಇದೆ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್. ಎಲ್ಲಿಂದ?
4: ಹಲೋ
1: ಹೇಳಿ, ಹೆಸರು ಹೇಳಿ, ಎಲ್ಲಿಂದ? ಹಲೋ
4: ಹಲೋ, ನಮಸ್ಕಾರ ಸರ್.
1: ಓ ನಮಸ್ಕಾರ, ಪ್ರಶ್ನೆ ಕೇಳಿ.
4: ನರಸಾಪುರ ತಾಲೂಕು ಮೈಸೂರು ಜಿಲ್ಲೆ ಸೋಸೆ ಗ್ರಾಮದ ಮಾಧವ ಶೆಟ್ಟಿ ಮಾಡುವ ನಮಸ್ಕಾರಗಳು.
1: ನಮಸ್ಕಾರ, ಮೊದಲ ಕಾರ್ಯಕ್ರಮಕ್ಕೆ ನಿಮ್ಗೂ ಕೂಡ ಸ್ವಾಗತ. ಪ್ರಶ್ನೆ ಕೇಳಿ
4: ಸರ್. ನನ್ನ ಪ್ರಶ್ನೆ, ಎಲ್ಲಾ ವರ್ಗದ ರೈತರಿಗೆ ಈ ವರ್ಷ ಏನೇನು ಸೌಲಭ್ಯ ಸಿಕ್ಕುತ್ತಾ ಅಂತ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊತಾ ಇದ್ದೇನೆ ಗುರುಗಳ.
0: ಈಗಾಗಲೇ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲೇ ನಾವು ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇದರಲ್ಲಿ ನಾನು ಈಗಾಗಲೇ ಹೇಳಿದೆ, ಯಂತ್ರೋಪಕರಣಗಳು ಅಂತ ಹೇಳಿದ್ರೆ ಎಲ್ಲ ರೀತಿ ಯಂತ್ರೋಪಕರಣಗಳ ಮೇಲೆ ಸಹಾಯಧನ ಇದೆ. ಆಮೇಲೆ ಬಿತ್ತನೆ ಬೀಜದ ಮೇಲೆ ಕೂಡ ಸಾಕಷ್ಟು ನಮ್ಮಲ್ಲಿ ದಾಸ್ತಾನು ಇದೆ, ಕೂಡ ಸಹಾಯಧನದಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಅನೇಕ ಯೋಜನೆಗಳು ಅಂದ್ರೆ ಈಗ ಹೊಸದಾಗಿ ನಿಮಗೆ ಕಟಾವಿಗೆ ಬೇಕಾಗಿರುವಂತಹ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳು ಅಂತ ಅದು ಒಂದು ಯೋಜನೆಗಳಿದೆ. ಅನೇಕ ನಾವು ಲಘು ಪೋಷಕಾಂಶಗಳನ್ನ ಕೊಡ್ತೀವಿ, ಅದ್ರ ಮೇಲೆ ಕೂಡ ಸಹಾಯಧನ ಇದೆ. ಈ ತರ ಸಾಕಷ್ಟು. ಆಮೇಲೆ ಮುಖ್ಯವಾಗಿ ಈಗ ತಮಗೆ ಗೊತ್ತಿರುವ ಹಾಗೆ ಎಲ್ಲಾದ್ರೂ ಮಳೆ ಅಭಾವ ಏನಾದರೂ ಇದ್ರೆ ತಾವು ಏನು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಅನ್ನು ಅಳವಡಿಸ್ಕೊಳ್ತೀವಿ. ಅದ್ರ ಮೇಲೆ ಎಲ್ಲ ವರ್ಗದ ರೈತರಿಗೆ 90% ನಾವು ಸಹಾಯಧನ ಕೊಡ್ತೀವಿ. ಅದಲ್ಲದೆ ನಮ್ಮ ತಮಗೆ ಗೊತ್ತಿರುವ ಹಾಗೆ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ. ಇದರಲ್ಲೂ ಕೂಡ ಲಾಭ ಪಡ್ಕೋಬಹುದು. ಇದರಲ್ಲಿ 80% ನಮ್ಮ ಸಾಮಾನ್ಯ ವರ್ಗದ ರೈತರಿಗೆ, 90% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯಧನ ಇದೆ. ಇದರಲ್ಲಿ ಕೇವಲ ಒಂದು ಕೃಷಿ ಹೊಂಡ ಅಷ್ಟೇ ಅಲ್ಲದೆ ಇದು ಪ್ಯಾಕೇಜ್ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಕೃಷಿ ಹೊಂಡನು ಕೊಡ್ತೀವಿ, ಆಮೇಲೆ ಅದಕ್ಕೆ ಹೊದಿಕೆಯನ್ನು ಏನೋ ಹಾಕ್ತೀವಲ್ಲ ಜಿಯೋ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡ್ತೀವಿ. ಪಂಪ್ ಸೆಟ್ ಕೊಡ್ತೀವಿ, ಆಮೇಲೆ ಸ್ಪ್ರಿಂಕ್ಲರ್ ಕೊಡ್ತೀವಿ, ಸುತ್ತ ಹಾಕೊಳ್ಳೋದಕ್ಕೆ ಬೇಲಿ ಅಳವಡಿಸ್ಕೊಳ್ಳೋದಕ್ಕೂ ಕೊಡ್ತೀವಿ. ಇದನ್ನೆಲ್ಲ ನಾವು ಒಂದು ಪ್ಯಾಕೇಜ್ ರೂಪದಲ್ಲಿ ಕೊಡ್ತೀವಿ. ಇದು ಕೂಡ ತುಂಬಾ ಉಪಯುಕ್ತವಾಗಿದೆ, ತುಂಬಾ ಜನಪ್ರಿಯ ಕೂಡ ಆಗಿದೆ. ಇದನ್ನೆಲ್ಲ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ನಾವು ಕೊಡ್ತಿದ್ದೀವಿ. ಇನ್ನೇನಾದರೂ ತಮಗೆ ನಿರ್ದಿಷ್ಟವಾಗಿ ಯಾವುದಾದ್ರೂ ತಮ್ಮದು ಪ್ರಶ್ನೆ ಯಾವುದ್ರ ಬಗ್ಗೆ ಬೇಕು ಅಂತ ಕೇಳಿದ್ರೆ ನಾನು ಅದನ್ನ ತಿಮ್ಮಿಗೆ ತಿಳಿಸ್ತೀನಿ.
1: ಪ್ರಶ್ನೆ ಉಂಟಾ?
4: ಇಲ್ಲ ಸರ್, ಒಳ್ಳೆ.
1: ಧನ್ಯವಾದಗಳು,
0: ನಮಸ್ತೆ. ನಮಸ್ತೆ.
1: ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಪ್ರಶ್ನೆ ಕೇಳಿ. ಹಲೋ,
0: ಈಗ ಏನು ರೈತ ಬಾಂಧವರು ಅನೇಕ ಪ್ರಶ್ನೆಗಳನ್ನ ಕೂಡ ಯೋಜನೆ ಬಗ್ಗೆ ಕೇಳ್ತಾ ಇದ್ರು.
1: ಹೌದು,
0: ನಾವು ಇವಾಗ ಹೇಳಿದ್ದು ಅಂದ್ರೆ ಕೆಲವು ಯೋಜನೆಗಳನ್ನ ನಾನು ತಿಳಿಸಿದ್ದೆ. ಅಂದ್ರೆ ತಮಗೆ ಮುಖ್ಯವಾಗಿ ಹೇಳೋದಂದ್ರೆ ಈಗ ನೆಕ್ಸ್ಟ್ ಇವಾಗೆಲ್ಲ ಇದಾದ ನಂತರ ಸಸ್ಯ ಸಂರಕ್ಷಣೆ ಬರುತ್ತೆ. ಈಗ ಅನೇಕ ಕೀಟಗಳು ಇರ್ಬೋದು, ರೋಗ ಬಾಧೆ ಇರ್ಬೋದು, ಆವಾಗ ನಾವು ಈ ಏನು ಸಸ್ಯ ಸಂರಕ್ಷಣೆ ಬೇಕಾಗುತ್ತೆ. ಸಸ್ಯ ಸಂರಕ್ಷಣಾ ಔಷಧಿಗಳು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಕೊಡ್ತೀವಿ. ಅದರ ನಂತರ ಕೃಷಿ ಸಂಸ್ಕರಣೆ ಇದೆ, ಮುಖ್ಯವಾಗಿರುವಂತ ಕೃಷಿ ಸಂಸ್ಕರಣೆ. ಕೃಷಿ ಸಂಸ್ಕರಣೆಗೆ ಬೇಕಾಗಿರುವಂತ ಅನೇಕ ಯಂತ್ರೋಪಕರಣಗಳಿರುತ್ತೆ, ಅದ್ರ ಮೇಲೆ ಕೂಡ ನಾವು ಸಹಾಯಧನದನ್ನ ಕೊಡ್ತೀವಿ.
1: ಓಕೆ, ಒಂದು ಕರೆ ಇದೆ. ಹಲೋ ಕೃಷಿ ರಂಗ ಕೇಳಿ, ಪ್ರಶ್ನೆ ಕೇಳಿ, ಹೆಸರು ಹೇಳಿ, ಎಲ್ಲಿಂದ?
5: ನಮಸ್ತೆ ಸರ್.
1: ಹಾ ನಮಸ್ಕಾರ.
5: ಹಲೋ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.

0: ಕದುವಿಸಿ ಹೋದ್ರೆ
1: ಯಾವ್ದಕ್ಕೆ
2: ಕಬ್ಬು ಕಬ್ಬು
0: ಕಬ್ಬು ಕಬ್ಬು
1: ಅಲ್ಲ ಕಬ್ಬುಗೆ ಬೇಕಾಗಿರುವಂತದ್ದು ತಮಗೆ ಬೆಳಗಾವಿಯಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಹೆಚ್ಚು ಕಬ್ಬು ಬೆಳೀತಾರೆ, ಅದಕ್ಕೋಸ್ಕರ ಕಬ್ಬುಗೆ ಬೇಕಾಗಿರುವಂತದ್ದು ನಿಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಕಟಾವು ಮಾಡೋದಕ್ಕೆ ಜನ ಸಿಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೆ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಈ ಕಳೆದ 3 ವರ್ಷದಿಂದ ನಾವು ಏನು ಶುರು ಮಾಡಿದೀವಿ. ಇದರಲ್ಲಿ ಈಗ ತಮಗೇನು ಈ ಶುಗರ್ ಕೇನ್ ಹಾರ್ವೆಸ್ಟರ್ ಅಂತ ಏನ್ ಬರುತ್ತಲ್ವಾ ಅಂತ ಹೇಳಿದ್ರೆ ಈ ಕಬ್ಬನ್ನ ಕಟಾವು ಮಾಡೋ ಯಂತ್ರ, ಅದಕ್ಕೆ ಸಾಕಷ್ಟು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಕಾಸ್ಟ್ ಸಾಕಷ್ಟು ಇದೆ. ಸುಮಾರು 90 ರಿಂದ 1 ಕೋಟಿ ತನಕ ಹೋಗುತ್ತೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50%, ಆಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 40% ಅಂತ ಹೇಳಿದ್ರೆ ಸುಮಾರು 40 ರಿಂದ 45-50 ಲಕ್ಷ ತನಕ
2: ಒಬ್ಬೊಬ್ಬ ರೈತರಿಗೆ ಕೊಡ್ತಾರೆ.
1: ಹೌದು, ಒಬ್ಬ ರೈತರಿಗೂ ಕೊಡೋದಕ್ಕೆ ಅವಕಾಶ ಇದೆ. ಆಮೇಲೆ ಯಾವ್ದಾದ್ರು FPO ಇದ್ರೆ ರೈತ ಉತ್ಪಾದಕ ಸಂಸ್ಥೆ ಕೂಡ ಕೊಡೋದಿದೆ. ಈಗ ಏನು ಪ್ರಶ್ನೆ ಕೇಳಿದರೆ
2: ಬೆಳಗಾವಿ ಗುಂಪುಗಳು,
1: ಹೌದು ಹೌದು ರೈತರ ಗುಂಪುಗಳಿಗೂ ಇದೆ. ನಾವು ಈ ಯೋಜನೆಯನ್ನ ಪ್ರಾರಂಭ ಮಾಡಿದ ನಂತರ ಅತಿ ಹೆಚ್ಚು ಲಾಭ ಪಡೆದಿದ್ದಾರೆ ಬೆಳಗಾಂ ಜಿಲ್ಲೆ ರೈತರು. ಈ ರೈತ ಬಾಂಧವರು ಬೆಳಗಾವಿಯಿಂದನೇ ಕರೆ ಮಾಡ್ತಿದ್ರೆ ಅದಕ್ಕೆ ಅವರಿಗೆ ಅದನ್ನ ಮಾಹಿತಿಯನ್ನ ಕೊಡ್ತಾ
2: ಇದ್ದೀವಿ.
0: ಧನ್ಯವಾದಗಳು.
2: ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟ್ರೆ.
1: ಬೆಳೆ ವಿಮೆ ತಮಗೆಲ್ಲ ಗೊತ್ತಿದೆ, ಈ ಬಾರಿ ಏನು ಹವಾಮಾನ ಮುನ್ಸೂಚನೆ ಇದೆ ಅಷ್ಟು ಆಶಾದಾಯಕವಲ್ಲ, ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಹೇಳಿದರೆ ಈ ಪರಿಸ್ಥಿತಿಲಿ ಬೆಳೆ ವಿಮೆ ಮಾಡ್ಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ.
2: ಅಂದ್ರೆ ಎಲ್ಲಾ ರೈತರು ಮಾಡಿಸ್ಕೊಳ್ಳೇಬೇಕು,
1: ಎಲ್ಲಾ ರೈತರು ಯಾವ್ಯಾವ ಬೆಳೆ ವಿಮೆ ಮಾಡೋದಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ಮಾಡ್ಕೋಬೇಕು. ನಮ್ಮ ಕೃಷಿ ಇಲಾಖೆಯಿಂದ ವತಿಯಿಂದ ಹೇಳೋದಾದ್ರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಈ ಬೆಳೆ ವಿಮೆ ಇದೆ. ಇದರಲ್ಲಿ ಏನು ರೈತರು ಕಟ್ಟಬೇಕಾಗಿರುವಂಥದ್ದು ಬಹಳ ಕಡಿಮೆ ಅಂತ ಹೇಳಿದ್ರೆ ಕೇವಲ 1.5 ಅಥವಾ 2% ಕಟ್ಟಬೇಕಾಗುತ್ತೆ. ಇದು ಸುಮಾರು 34-36 ಬೆಳೆಗಳಿಗೆ ನಮ್ದು ಈ ಬೆಳೆ ವಿಮೆ ಸೌಲಭ್ಯ ಇದೆ. ಈಗಾಗಲೇ ಅದರದ್ದು ನಾವು ಪ್ರಕಟಣೆ ಕೂಡ ಮಾಡಿದ್ವಿ, ನೋಟಿಫಿಕೇಶನ್ ಕೂಡ
2: ಆಗಿದೆ,
1: ಎಲ್ಲ ಕಡೆ ಆಗಿದೆ,
2: ದಿನಾಂಕನು ಕೂಡ ಇದಾವೆ.
1: ಹೌದೌದು, ಅದರಲ್ಲಿ ಬೇರೆ ಬೇರೆ ಅಂದ್ರೆ
2: ಬೆಳೆಗಳಿಗೆ ಅನುಗುಣವಾಗಿ
1: ಜಿಲ್ಲಾವಾರು ನಮ್ದು ಕಟ್ ಆಫ್ ಡೇಟ್ ಅಂತ ಇರುತ್ತೆ. ಅಂದ್ರೆ ಆ ಡೇಟ್ ಅಥವಾ ಆ ದಿನಾಂಕದ ಒಳಗೆ ಅವರು ಬೆಳೆ ವಿಮೆ ನೋಂದಣಿ
2: ಮಾಡ್ಕೋಬೇಕಾಗುತ್ತೆ.
1: ಈಗ ಮೊದಲನೇ ಕಟ್ ಆಫ್ ಡೇಟ್ ಈ ತಿಂಗಳು.
2: ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆಯಲ್ವಾ?
1: ಇಲ್ಲ ಇಲ್ಲ, ಅಂದ್ರೆ ಈಗ ಬೇರೆ ಬೇರೆ ಬೆಳೆಗಳಿಗೆ ಕೆಲವು ಮುಂಗಾರಲ್ಲಿ ಪೂರ್ವ ಮುಂಗಾರಲ್ಲೇ ಕೆಲವು ಬೆಳೆಗಳು ಹಾಕ್ತಾರೆ, ಕೆಲವು ಆಮೇಲಿಂದ ಲೇಟ್ ಆಗಿ ಹಾಕ್ತಾರೆ. ಆತರ ಬೆಳೆ ಮತ್ತು ಆ ಜಿಲ್ಲೆಗೆ ಏನು ಇರುತ್ತೆ ಅದಕ್ಕೆ ಅದನ್ನ ನೋಡಿ ನಾವು ಸಾಕಷ್ಟು ಅವಕಾಶ ಕೊಟ್ಟಿರ್ತೀವಿ. ಮೊದಲನೇ ಕಟ್ ಆಫ್ ಕೆಲವು ಬೆಳೆಗಳಿಗೆ ಈ ತಿಂಗಳ 30ನೇ ತಾರೀಕು ಇದೆ. ಇದ್ರ ಬಗ್ಗೆ ಕೂಡ ಮಾಹಿತಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು, ಪಡ್ಕೊಂಡು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು.
2: ಹೇಳಿ ಸರ್, ಎಲ್ಲಿಂದ? ಹಲೋ, ಕೃಷಿ ರಂಗ.
3: ಹಲೋ, ನಾವು ವಿಜಯಪುರ ಜಿಲ್ಲೆ ಇಂಡಿಯಿಂದ ಮಾತಾಡುತ್ತೇವೆ.
2: ಕೇಳಿ, ಪ್ರಶ್ನೆ ಕೇಳಿ ಜಲ್ದಿ.
3: ಅಂದ್ರೆ ಏನಿಲ್ಲ ಸರ್, ಈ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತಾರಲ್ಲ ಸರ್, ಈಗ
1: ಹೌದು
3: ಅದನ್ನ ಸಬ್ಸಿಡಿ ಇಲ್ಲ ಅಂತಿದ್ದಾರೆ ಸರ್. ನಾವು ಸುಮಾರು 1-6 ತಿಂಗಳಾಯ್ತು ಸಬ್ಸಿಡಿನೇ ಇಲ್ಲ, ಸಬ್ಸಿಡಿ ಅದಕ್ಕೆ ಬಜೆಟ್ ಇಲ್ಲ ಅಂತಿದ್ದಾರೆ.
1: ಅಲ್ಲ, ಈಗ ತಮಗೆ ಗೊತ್ತಿದ್ದಾಗೆ ತಾವು ಅರ್ಜಿ ಸಲ್ಲಿಸಿದೀರಾ?
3: ಹಾ, ಸಲ್ಲಿಸಿದ್ವಿ ಸರ್. ನವೆಂಬರ್ ದಾಗಿ 2025 ಅಲ್ಲಿ ನವೆಂಬರ್ ಅಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ.
1: ಇಲ್ಲ, ಈಗ ತಾವು ಪ್ರಶ್ನೆ ಏನ್ ಕೇಳಿದಿರಲ್ಲ, ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರೆ, ತಾವು ಅರ್ಜಿ ಸಲ್ಲಿಸಿದ್ರೆ ತಮ್ದು ಜ್ಯೇಷ್ಠತೆ ಅಂದ್ರೆ ಸೀನಿಯಾರಿಟಿನ ನೋಡ್ತೀವಿ. ನಮಗೇನು ರಾಜ್ಯ ಸರ್ಕಾರ
3: 6 ತಿಂಗಳು ಸುಮಾರು ನವೆಂಬರ್ ಡಿಸೆಂಬರ್ ಸುಮಾರು ಮೇ ಬಂತು ಸರ್, ಮೇ ಜೂನ್ ಅಂತ ಆಯ್ತು.
1: ಹೌದು. ಇವಾಗ
3: ಅವರಿಗೆ ಅದು ನಮ್ಮಲ್ಲಿಲ್ಲ, ಯಾವ್ದೇ ರೀತಿ ಬಜೆಟ್ ಬಂದಿಲ್ಲ, ಆತರ ಈ ತರ ಹೇಳ್ತಾ ಇದಾರೆ. ನಮ್ಗೆ ಅದು ಅವಶ್ಯಕತೆ.
1: ಉತ್ತರ ಕೊಡ್ತೀನಿ. ಈಗ ತಮ್ದೇನು ಜ್ಯೇಷ್ಠತೆ ಇರುತ್ತೆ ಅಥವಾ ಸೀನಿಯಾರಿಟಿ ಅಂತ ಏನಿರುತ್ತೆ, ಇದನ್ನ ನಮ್ಮ ತಾಲೂಕು ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಮೇಂಟೈನ್ ಮಾಡಿರ್ತೀವಿ. ನಮಗೆ ಈ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬಂದಿರುತ್ತೆ, ಆ ಅನುದಾನಕ್ಕೆ ಸೀಮಿತವಾಗಿ ಆ ವರ್ಷದಲ್ಲಿ ಇರುವಂತ ಫಲಾನುಭವಿಗಳಿಗೆ ನಾವು ಇದನ್ನ ಸಹಾಯಧನದಲ್ಲಿ ಕೊಟ್ಟಿರ್ತೀವಿ. ಬಹುಶಃ ಜ್ಯೇಷ್ಠತೆ ಆಧಾರದ ಮೇಲೆ ತಮಗೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಮ್ದೇನು ಅನುದಾನ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂದ ಕೂಡಲೇ ತಮಗೂ ಬರುತ್ತೆ. ತಮಗೆ ಆ ಒಂದು ಅರ್ಜಿ ಸಲ್ಲಿಸಿದ ಒಂದು ಸಂಖ್ಯೆ ಇರುತ್ತೆ, ಆ ನಂಬರ್ ಇರುತ್ತೆ, ಅದು ಮತ್ತೆ ನಿಮ್ಗೆ ಆ FID ಆ ನಂಬರ್ ತಗೊಂಡೋಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಒಂದು ಇನ್ನೊಮ್ಮೆ ಕೊಟ್ಟರೆ ಅವರು ಕೂಡ ಹೇಳ್ತಾರೆ. ಇಲ್ಲಾಂತ ಹೇಳಿದ್ರೆ ನೀವು ತಾವು ದೂರವಾಣಿ ಕರೆ ಮುಖಾಂತರ ಮಾಡಿದ್ರು ಕೂಡ ತಿಳ್ಕೋಬಹುದು. ತಮ್ದು FID ಅಂತ ಏನಿದೆಯಲ್ಲ, ರೈತರ ಗುರುತಿನ ಸಂಖ್ಯೆ.
3: ಅಲ್ಲ ಸರ್, ಕೇಳಿದ್ವಿ ಸರ್, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೆ ಕೇಳಿದ್ರೆ.
1: ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ.
3: ಬಳ್ಳೊಳ್ಳಿ ಬರುತ್ತೆ ಸರ್, ಬಳ್ಳೊಳ್ಳಿ ರೈತ ಸಂಪರ್ಕ ಕೇಂದ್ರ ಬರ್ತಾರೆ.

0: ಆಯ್ತಾಯ್ತು. ಓಕೆ, ಅಲ್ಲಿ ಅಲ್ಲಿ ನೀವು ಸಂಪರ್ಕ ಮಾಡಿ ನಾವು ಕೂಡ ಅಲ್ಲಿ ತಿಳಿಸಿರ್ತೀವಿ.
1: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ. ಅದು ರೇಡಿಯೋ ಸೆಟ್ ದೂರ ಇಟ್ಟಿಡಿ.
2: ನಾವು
1: ರೇಡಿಯೋ ಸೆಟ್ ದೂರ ಇಡಿ. ರೇಡಿಯೋ ಸೆಟ್ ಬಂದ್ ಮಾಡಿ.
2: ಅರ್ಜಿ ಹಾಕಿದ್ರು ಸರ್ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕೊಜಿಲ್ಗೆ ಹೋಬಳಿಯಿಂದ ಮಾತಾಡಿದ್ರು.
1: ಆಯ್ತು, ಪ್ರಶ್ನೆ ಕೇಳಿ.
0: ಸಣ್ಣ ಟ್ರ್ಯಾಕ್ಟರ್ಗೆ ತಾವ್ ಅರ್ಜಿ ಹಾಕಿದೀರಾ?
2: ಹ್ಞೂ, ಅರ್ಜಿ ಆನ್ಲೈನ್ ಹಾಕಿದ್ರು ಸರ್, ಗ್ರಾಂಟ ಇಲ್ಲ ಮಾತಾರ ಸರ್ ಅದಕ್ಕೆ.
0: ಯಾವಾಗ ಹಾಕಿದೀರಾ ಇದು ಸಣ್ಣ ಟ್ರ್ಯಾಕ್ಟರ್ಗೆ ಅರ್ಜಿ?
2: ಈಗ ಒಂದು ವರ್ಷ ಆಗಾಕ ಬತ್ತರ ಸರ್ ಈಗ.
0: ಒಂದು ವರ್ಷ ಈಗ. ನಾನು ಇದಕ್ಕಿಂತ ಮುಂಚೆ ಏನು ನಮ್ಮ ಇನ್ನೊಬ್ರು ರೈತ ಬಾಂಧವರು ಏನು ಕರೆ ಮಾಡಿದ್ರು ಅವ್ರಿಗೂ ಕೂಡ ಹೇಳ್ದಾಗೆ ತಾವು ಏನು ಈಗ ಅರ್ಜಿ ಹಾಕಿದ್ದೀರಾ ತಮಗೂ ಕೂಡ ಒಂದು ಸಂಖ್ಯೆಯನ್ನ ನಾವು ಕೊಟ್ಟಿರ್ತೀವಿ, ಸೀನಿಯರಿಟಿ ಸಂಖ್ಯೆ ಅಥವಾ ಜ್ಯೇಷ್ಠತೆ
2: ಸಂಖ್ಯೆ.
0: ಹೌದಲ್ಲ, ಈಗ ಇನ್ನೇನು ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲಿ ಬಹುಶಃ ನಾವು ಕೊಟ್ಟ ಅನುದಾನದಲ್ಲಿ ತಮಗೆ ಅದು ದೊರಕಿರ್ಲಿಕ್ಕಿಲ್ಲ. ಈ ವರ್ಷ ನಾವು ಏನು ಅನುದಾನ ಕೊಡ್ತೀವಲ್ಲ ಆವಾಗ ಆ ಕಾರ್ಯಕ್ರಮ ಬಂದಾಗ ನಮ್ಮ ರೈತ ಸಂಪರ್ಕ ಕೇಂದ್ರದವರು ತಮಗೆ ಜ್ಯೇಷ್ಠತೆ ಬಂದಾಗ ತಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ, ಆವಾಗ ತಮಗೆ ಸಿಗುತ್ತೆ.
2: ಸರ್ ಅದ್ ಕೈ ಮುಗಿತೀರ ನೀವ ಹೇಳ್ರಿ ಸರ್, ಎಲ್ಲ ಗ್ರಾಂಟ ಇಲ್ಲ ಅಂತ
1: ಅವಶ್ಯಕತೆ
2: ಎಲ್ಲ 1,000 ರೂಪಾಯಿ ತಾಸು ಟ್ರ್ಯಾಕ್ಟರ್ ಬಾಡಿಗೆ ಆಗ್ಯಾವ್ರಿ ಸರ್.
0: ರೈತ ಸಂಪರ್ಕ ಕೇಂದ್ರ ಯಾವ್ದು ಬರುತ್ತೆ ತಮ್ದು?
2: ಕೌಜಲ್ಗಿ ಬರ್ತೈತ್ರಿ ಸರ್.
0: ಕೌಜಲ್ಗಿ?
1: ಓಕೆ,
0: ತಿಳಿಸ್ತೀವಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳ್ರಿ, ನಮಸ್ಕಾರ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
3: ಸರ್ ನಮಸ್ತೆ, ನಾನು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು, ಮುತ್ತು ಚಲೋದಂತ ಅಂದ
1: ಹೇಳಿ ಮುತ್ತು.
3: ಸರ್ ಇದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆ ಹೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದ್ ನಾನು.
1: ಹೇಳಿ ಅನಿಸಿಕೆ ಏನು
3: ಸರ್? ಸರ್ ಇದು ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಇದೆ ಅಲ್ವಾ?
1: ಇಲ್ಲ, ಅರ್ಧ ಗಂಟೆ ಅಷ್ಟೇ
3: ಸರ್. ಇದಲ್ಲ ಸರ್, ಪ್ರತಿನಿತ್ಯ ಕಿಸಾನ್ವಾಣಿ ಗ್ರಾಮಾಂತರ ಕಾರ್ಯಕ್ರಮ ಪ್ರಸಾರ ಆಗೋದು.
1: ಕಿಸಾನ್ವಾಣಿ ಅಲ್ಲ ಇದು, ಕೃಷಿರಂಗ. ಹೇಳಿ.
3: ಅದೇ ಸರ್, ಕಿಸಾನ್ವಾಣಿನೇ ಇರೋದು, ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಕೇಳ್ತಿರ್ತೀವಿ ನಾವು.
1: ಆಯ್ತು, ಕೇಳಿ.
3: ರೈತರ ಬಗ್ಗೆ ಸಲಹೆಗಳಲ್ಲಿ ರೈತರ ಬಗ್ಗೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಾರ ಕಿಸಾನ್ವಾಣಿ ಗ್ರಾಮಾಂತರಂಗ ಅಂತಂದೇಳಿ. ಆ ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಸಮಯ ಇರ್ತದೆ, ಕೇವಲ ಒಂದು 20 ನಿಮಿಷದೊಳಗ ಮುಗಿಸಿ ಬಿಡ್ತಾರೆ ಸರ್ ಅವ್ರದ್ದು ಕಾರ್ಯಕ್ರಮ. ಮುಂದುವರೆದಿರ್ತಕ್ಕಂಥ ಭಾಗವನ್ನು ಬರೇ ರೈತ ಗೀತೆಗಳು ಆಮೇಲೆ ಜನಪದ ಗೀತೆಗಳು ಪ್ರಸಾರ ಮಾಡ್ತಾನೆ. ಇನ್ನು ರೈತರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಬಹುದಲ್ಲ ಅಂತಂದ್ರೆ.
1: ನೀವು ಅಲ್ಲಿ ಪತ್ರ ಬರೀರಿ ಅವರಿಗೆ.
3: ಬರೆದಿದ್ದೀನಿ ಸರ್, ಬಹಳಷ್ಟು ಬರೆದಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ ಫೋನಲ್ಲಿ.
1: ನಾವು ಹೇಳ್ತೇವೆ ಅವರಿಗೆ, ನಾವು ಹೇಳ್ತೇವೆ.
0: ಈಗ ತಾವು
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ಬೇರೆ, ಇದು ಹಲೋ ಫೋನಿನ ಕಾರ್ಯಕ್ರಮ.
0: ಆದ್ರೂ ರೈತರಿಗಾಗಿ ಜಾಸ್ತಿ ಹೊತ್ತು ಕೇಳಬೇಕು ಅಂತ ಹೇಳೋದು ಸ್ವಾಗತ.
1: ನಮ್ದು ಸರಿ, ನಾವು ಕರೆಕ್ಟ್ 50 ಮಿನಿಟೆ ಪ್ರಸಾರ ಮಾಡ್ತೇವೆ. ನೀವು ಅಲ್ಲಿ ಹೊಸಪೇಟೆಗೆ ಕೇಳಿ, ನಮ್ದು ನಮ್ ಕಡೆಯಿಂದ ಅಂತದ ಇಲ್ಲ, ಅದು ಕಿಸಾನ್ ವಾಣಿ ಸ್ಟೇಷನ್. ಇದು ನಮ್ದು ದೊಡ್ಡ ವ್ಯಾಪ್ತಿ ಇರುತ್ತೆ. ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
4: ಸರ್ ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ?
4: ಹಾಸನ್ ಜಿಲ್ಲೆಯಿಂದ ಡಿ ಧರಣೇಂದ್ರ, ಬೇಲೂರು ತಾಲೂಕು ಸರ್.
1: ಹೇಳಿ ಸರ್.
4: ಸರ್ ಈಗ ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ಕೊಡ್ತಾ ಇರೋದು, ಸಾಮಾನ್ಯ ವರ್ಗಕ್ಕೆ 50% ಕೊಡ್ತಿದ್ದೀರಾ?
0: ಇಲ್ಲ ಇಲ್ಲ ಇಲ್ಲ, ಸ್ಪ್ರಿಂಕ್ಲರ್
4: ಸರ್, ಇದು
0: ಸ್ಪ್ರಿಂಕ್ಲರ್
4: ಕ್ವಾಲಿಟಿನೇ ಇಲ್ಲಲ್ಲ ಸರ್.
0: ಅಲ್ಲ, ಸ್ಪ್ರಿಂಕ್ಲರ್ ಮತ್ತೆ ಏನು ಡ್ರಿಪ್ ಮಾತ್ರ, ಎಲ್ಲಾ ವರ್ಗದ ರೈತರಿಗೂ 90% ಸಬ್ಸಿಡಿಲೇ ಕೊಡ್ತಿದೀವಿ.
4: ಇರುತ್ತೆ ಸರ್, ಸಬ್ಸಿಡಿ ಸಿಕ್ಕುತ್ತೆ, ಆದ್ರೆ ಕ್ವಾಲಿಟಿನೇ ಇಲ್ಲ ಸರ್. ಅದು
0: ಅಂದ್ರೆ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ತಿದ್ದೀರಾ ಅಂತ ಈಗ ತಮಗೆ ಗೊತ್ತಿದ್ದಾಗೆ.
4: ಬೇಗ ಬೇಗ ಒಡೆದೋಗೋದು ಸ್ಪ್ರಿಂಕ್ಲರ್ ಕೊಡೋದು, ಮೊದ್ಲೆಲ್ಲ ಬ್ರಾಸ್ ಸ್ಪ್ರಿಂಕ್ಲರ್ ಕೊಡೋದು, ಈಗೆಲ್ಲ ಅಲ್ಯೂಮಿನಿಯಂಗೆ ಕೋಟಿಂಗ್ ಮಾಡಿ ಕೊಡ್ತಾ ಇದಾರೆ ಸರ್.
0: ಅಲ್ಲ ಅಲ್ಲ, ಈಗ ಬ್ರಾಸ್ತು ತಾವು ಕೇಳ್ತಿರೋದು ನಮ್ಮ ಇಲಾಖೆಯಲ್ಲಿ ಕೊಡ್ತಾ ಇರೋದು ಎಚ್ ಡಿ ಪಿ ಪೈಪ್ ದೇ, ನಾವು ಅಷ್ಟೇ ಸ್ಪ್ರಿಂಕ್ಲರ್ ಕೊಡೋದು ತಮಗೆ ಗೊತ್ತಿದ್ದಾಗೆ.
4: ಗಂಗಾ ಕಾವೇರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಕ್ವಾಲಿಟಿನೇ ಇಲ್ಲ. ಬೇಲೂರು ತಾಲೂಕಿಂದ ನಾನು ಈಗ 2 ವರ್ಷದಲ್ಲಿ ಹೆಚ್ಚು ಕಡಿಮೆ 2023-24 ತಗೊಂಡಿರೋದು.
0: ಅದು ಕೃಷಿ ಇಲಾಖೆಯಿಂದ ತಗೊಂಡಿದ್ರ ಅಥವಾ?
4: ಹೌದು ಸರ್, ಕೃಷಿ ಇಲಾಖೆಯಿಂದ ತಗೊಂಡಿರೋದು.
0: ಕೃಷಿ ಇಲಾಖೆಯಿಂದ ತಗೊಂಡಿದ್ರೆ ಈಗ ಏನಾದ್ರೂ ತಮಗೆ ಕ್ವಾಲಿಟಿ ಇಶ್ಯೂಸ್
4: ಹೇಳಿ ಸರ್.
0: ಈಗ ಸಾಕಷ್ಟು ಅಂತ ಹೇಳಿದ್ರೆ ಬೇರೆ ಬೇರೆ ಈ ನೀರಾವರಿ ಇದೇನು ನಮ್ದು ತುಂತುರು ನೀರಾವರಿ ಕೊಡ್ತಾರಲ್ವಾ, ಅವ್ರದ್ದು ಎಂಪ್ಯಾನೆಲ್ ಆಗಿರುತ್ತೆ. ತಮ್ಗೆ ಯಾವ್ದಾದ್ರು ಈ ತರ ಕ್ವಾಲಿಟಿ ಇಶ್ಯೂ ಬಗ್ಗೆ ಇದ್ರೆ ತಾವು ಕಂಪ್ಲೇಂಟ್ ಕೊಡ್ಬೋದು. ನಾವು ನಮ್ಮ ಇಲಾಖೆಯಿಂದ ಅದಕ್ಕೆ ಬೇರೆ ಒಂದು ರೀತಿಯ ಒಂದು ಮೆಕ್ಯಾನಿಸಮ್ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಅದರದ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಬಂದಾಗ ನಾವು ಅದರದ್ದು ಸ್ಯಾಂಪಲ್ ತೆಗೆದು ಅದಕ್ಕೆ ಒಂದು ಅದನ್ನ ಟೆಸ್ಟ್ ಮಾಡುವಂತ ಒಂದು

0: ಬೇರೆ ಒಂದು ಸಂಸ್ಥೆ ಇದೆ, ಸಿಪೆಟ್ ಅಂತ, ಅಲ್ಲಿಗೆ ಕಳಿಸಿ ಅದರಲ್ಲಿ ಏನಾದರೂ ಕ್ವಾಲಿಟಿಲಿ ದೋಷ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಮಾರ್ಗಸೂಚಿಲಿ ಅವಕಾಶ ಇದೆ. ತಮಗೇನಾದ್ರೂ ಇದ್ರ ಬಗ್ಗೆ ಕ್ವಾಲಿಟಿ ಸರಿ ಇಲ್ಲ, ಇವ್ರು ಏನಾದರೂ ನನಗೆ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಸಮೀಪದ ನಮ್ಮ ಒಂದು ಸಹಾಯಕ ಕೃಷಿ ನಿರ್ದೇಶಕರು ಏನಿರ್ತಾರಲ್ಲ ಅವ್ರಿಗೆ ನೀವು ತಿಳಿಸಿ ಅವ್ರು ಬಂದು ಸ್ಯಾಂಪಲ್ ತೆಗೆದು ಅದರಲ್ಲಿ ಏನಾದರೂ ದೋಷ ಕಂಡು ಬಂದ್ರೆ ನಾವು ಆ ಸಂಬಂಧಪಟ್ಟ ಏನು ಸಪ್ಲೈ ಮಾಡಿದಾರಲ್ವಾ ಸಂಸ್ಥೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ.
1: ತುಂಬಾ ಇದೆ. 2006 ತಗೊಂಡಿದ್ದು ಪ್ರೀಮಿಯರ್ ಪೈಪ್ ತುಂಬಾ ಚೆನ್ನಾಗಿದೆ ಸರ್. ಜೈನ್ ಪೈಪ್, ಪ್ರೀಮಿಯರ್ ಪೈಪ್ ಆ ಟೈಮ್ ಅಲ್ಲಿ ಬಂದಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ. ಅದು ಕ್ವಾಲಿಟಿ ಚೆನ್ನಾಗಿದೆ, ಈಗಲೂ ಇದೆ ಸರ್, ತುಂಬಾ ಚೆನ್ನಾಗಿದೆ ಪೈಪ್ ಅದು. ಈಗ 2023-24 ತಗೊಂಡಿದ್ದು ಕ್ವಾಲಿಟಿನೇ ಇಲ್ಲ ಸರ್.
0: ಆಯ್ತಾಯ್ತು, ತಾವು ಅದನ್ನ ಅದ್ರ ಬಗ್ಗೆ ದೂರನ್ನು ಕೊಟ್ರೆ ನಾವು ಕೂಡ ಅದನ್ನ ಪರಿಶೀಲಿಸಿ ದೋಷ ಕಂಡು ಬಂದ್ರೆ ನಾವು ಅದನ್ನ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್. ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ
3: ಸರ್. ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರು ಎಲ್ಲಿಂದ
3: ಸರ್? ನಾವು ಹಾವೇರಿಯಿಂದ ಸರ್ ಮಾತಾಡೋದು.
2: ಪ್ರಶ್ನೆ ಕೇಳಿ.
3: ಮುದುಕಪ್ಪ ಬೆಟ್ಟದೂರು ಅಂತ ಸರ್.
2: ಓ, ಬೆಟ್ಟದೂರು ಅವರು ಕೇಳಿ
3: ಸರ್. ನಮಸ್ಕಾರ ಸರ್.
0: ನಮಸ್ಕಾರ
3: ಸರ್, ಚೆನ್ನಾಗಿದೆ ಸರ್.
2: ನಮಸ್ಕಾರ, ಚೆನ್ನಾಗಿದ್ದಾವೆ. ಪ್ರಶ್ನೆ ಕೇಳಿ
3: ಸರ್. ನನ್ನ ಪ್ರಶ್ನೆ ಸರ್, ನಂದು 10 ಎಕರೆ ಹೊಲ ಐತೆ ಸರ್ ಒಂದ್ ಕಡೆ ಸರ್.
2: ಹಾ ಕೇಳಿ.
3: ಅದು 130 ಮೀಟರ್ ಉದ್ದ ಇದೆ ಸರ್. ಅಲ್ಲಿ ನಮ್ಮಲ್ಲಿ ಅದು ನೀರ್ ಬರ ಸರ್, ಅದು ಹಳ್ಳ ಇದೆ ಸರ್, ಸಣ್ಣ ಹಳ್ಳ ಸರ್. ಅದಕ್ಕೆ ಕಲ್ಲು ಪಿಚ್ಚಿಂಗ್ ಮಾಡ್ಕೊಡ್ತೀರಾ ಸರ್? ಮಾಡ್ಕೊಡ್ಬೋದು ಸರ್ ಕೃಷಿ ಇಲಾಖೆಯಲ್ಲಿ ಸರ್.
0: ಕೃಷಿ ಇಲಾಖೆಯಿಂದ ಕಲ್ಲು ಪಿಚ್ಚಿಂಗ
3: ಸರ್
0: ಅಂತ ಹೇಳಿದ್ರೆ ಹೇಳಿ ಹೇಳಿ
3: ಸರ್. ನಮ್ಮ ಬದು ಹಾಕಿದೆ ಸರ್, ದೊಡ್ಡದ ಬದು
2: ಹಾಕಿದೆ ಸರ್. ಒಂದ್
3: 8 ಮೀಟರ್ ಸರ್. ಅದಕ್ಕೆ ಅದು ಹಳ್ಳ ಬಂದು ನೀರು
2: ತೊಂದರೆ ಕೊಡ್ತದೆ ಅದ್ ಹೇಳ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರಶ್ನೆ ಉತ್ತರ ಕೇಳಿ, ನಮ್ಮ ಸಮಯ ಮುಗಿತಾ ಇದೆ. ಡಾಕ್ಟರ್ ಸ್ವಲ್ಪ ಸಂಕ್ಷಿಪ್ತವಾಗಿ ಉತ್ತರ ಕೊಡಿ.
0: ಈಗ ತಾವು ಕೇಳಿರುವಂತ ಪ್ರಶ್ನೆ, ನಮ್ದು ಕೃಷಿ ಇಲಾಖೆಯಲ್ಲಿ ಈ ಬದು ನಿರ್ಮಾಣ ಇರ್ಬೋದು ಅಥವಾ ಇದು ಜಲಾನಯನ ಇಲಾಖೆ ಅಂತ ಬೇರೆ ಅದಕ್ಕೆ ಇಲಾಖೆ ಇದೆ, ಅವ್ರು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ಅವ್ರಿಗೆ ಪ್ರೊಜೆಕ್ಟ್ ಏರಿಯಾ ಅಂತ ಇರುತ್ತೆ, ಆ ಪ್ರೊಜೆಕ್ಟ್ ಏರಿಯಾದೊಳಗೆ ಬಂದ್ರಷ್ಟೇ ಮಾಡೋದಕ್ಕೆ ಅವಕಾಶ ಇರುತ್ತೆ.
2: ತುಂಬಾ ಸಂತೋಷ ಡಾಕ್ಟ್ರೆ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದವರು ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಅದೇ ರೀತಿ ಎಲ್ಲ ಕರೆ ಮಾಡಿದ್ದ ಎಲ್ಲ ರೈತರಿಗೂ ಮತ್ತು ಕೇಳುಗರಿಗೂ ಎಲ್ಲ ಕಡೆಯಿಂದ ನಮ್ಮ ಬೆಂಗಳೂರು ಆಕಾಶವಾಣಿ ವತಿಯಿಂದ ಎಲ್ಲ ಆಕಾಶವಾಣಿ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
0: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.
4: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಈ ವಿಷಯವಾಗಿ ಉತ್ತರಿಸಿದವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಹಾಗೂ ರಾಜ್ಯಲಕ್ಷ್ಮಿ, ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ ಎಸ್ಎ ಮತ್ತು ಸೈಯದ್ ನಬಿವುಲ್ಲಾ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
6: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ರಾಮಪ್ಪ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕ್ಕಿ ಪದಗಳನ್ನು ಕೇಳೋಣ. ಮೊದಲಿಗೆ ಒಂದು ಜಾಹೀರಾತು.
7: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
8: ಸಿಕ್ಕಿಬಿದ್ರು.
9: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಬೃಂದಾವರವಾಣಿ ಕೊಡಬೇಕು ನನಯ ಅಲ್ಲಿಂದ ವರವಾಣಿ ಕೊಡಬೇಕು ನನಯ
1: ಅಂಬಾದೇವಿ ಬಾರ ಜಗದಂಬ.

ಆಯಕ್ಕ.

0: ಗಂಡಾಸರಿ ಅಲ್ಲ ಎಣ್ಣಿನ ಹುಡುಗಿ,
1: ಗಂಡಾಸರಿ ಅಲ್ಲ ಎಣ್ಣಿನ ಹುಡುಗಿ,
0: ಗಂಡಾಸರಿ ಅಲ್ಲ ಎಣ್ಣಿನ ಹುಡುಗಿ,
1: ಹುಟ್ಟುಕೊಂಡು ಬರುತ್ತಾರ ತಾಯಿಯ ಹುಡುಗಿ,
0: ಹುಟ್ಟುಕೊಂಡು ಬರುತ್ತಾರ ತಾಯಿಯ ಹುಡುಗಿ,
1: ಕವಡಿ ಸರ ಕೊರಳಲ್ಲಿ ಹಾಕಿಕೊಂಡು ಕೊಡ ಹೊತ್ತು
0: ನಡೆ ಪಡಿಸಿ ಕುಣಿಯುವ.

0: ಬಾವಿ
1: ಅಲ್ಲೇ
0: ಇರುತ್ತಾಳೋ ಸತ್ಯಮ್ಮ ದೇವಿ.
1: ದೇವಿ ನುಟ್ಟಿಗೆ ಹುಟ್ಟಿ ಭಂಡಾರ ಧರಸಿಯ ಪಾದ ಪೂಜೆ ಸೇವಾ ಮಾಡರು ಎಲ್ಲಮ್ಮ ಗೋದನು ಬಾ ಸತ್ಯವಂತ ಪೂಜೆಯ ಮಾಡನು ಬಾ ಕಕ್ಕನ ಗತಿ ಎಂದು ಗಾಣನು ಬಾ
0: ಬಳ್ಳದಾಗಿರುವ ಎಲ್ಲಮ್ಮನ ಜಾತಿ ಗೋದನು ಬಾ
1: ಎತ್ತ ನೋಡಿದರೆ ಕತ್ರಿ ಬಜಾರ
0: ಎತ್ತ ನೋಡಿದರೆ ಕತ್ರಿ ಬಜಾರ
1: ಸುತ್ತ
0: ತಿರುಗುತ್ತಾರ ಜಗದ ಜುಗೇರ
1: ಜನರು ಬದರುವುದ ಎಂದು ತಿರುಗುತ್ತಾರೋ ಲೆಕ್ಕವಿಲ್ಲದ.

ಇದುವರೆಗೆ ಕುಸ್ತಿಗಿ ತಾಲೂಕಿನ ರಾಮಪ್ಪ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ.

0: ಈ ಕನ್ನಡದ ಅಕ್ಷರಮಾಲೆ.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ, ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲೀಹ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವೈಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ಧವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ

0: ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014ರಲ್ಲಿ 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014ರ ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ಧವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದೇ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದೂರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರು ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100 ರಿಂದ 500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ 90%ರಷ್ಟು ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕಗವಾಕ್ಷಿ ಪದ್ಧತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16 21-18 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ನು ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:45:25. ಕೇಳುಗರೆ, ಇದು ನಿಮ್ಮ ಸಮಯ. ಚಿತ್ರಗೀತೆಗಳಲ್ಲಿ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೇಳುತ್ತಾ ಕೇಳುಗರೆ, ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 08532 ಬಳಸಿ 200312 ಹಾಗೂ 295898 ಈ ಸಂಖ್ಯೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಕೇಳಬಹುದು ಅಂತ ಹೇಳ್ತಾ ನಮ್ಮ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಆಕಾಶವಾಣಿ.
5: ಹಲೋ, ನಮಸ್ಕಾರ ರೀ ಮೇಡಮ್, ಆರಾಮಿದ್ದೀರಿ?
4: ನಮಸ್ಕಾರ ರೀ ಸರ್, ಆರಾಮಿದ್ದೀರಿ ನೀವು?
5: ಆರಾಮಿದ್ದೀನಿ ಅನಿತಾ ಮೇಡಮ್. ಅರೆ, ಬಹಳ ದಿನ ಆಗಿತ್ತಿರಪ್ಪ ನಿಮ್ ಜೊತೆ ಮಾತಾಡಿ.
4: ನಿಮ್ ಜೊತೆನೂ ತುಂಬಾ ದಿನ ಆಯ್ತು. ಈರಣ್ಣವರೇ ಹೇಳಿ, ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ?
5: ನಮಸ್ಕಾರ ರಾಯಚೂರು ಆಕಾಶವಾಣಿ ಎಲ್ಲ ಕೇಳುಗರಿಗೆ ಶುಭ ಸಂಜೆಯ ಶುಭ ನಮಸ್ಕಾರಗಳು. ಜೊತೆಗೆ ಸಂಜೆ ಕಾರ್ಯಕ್ರಮದ ಒಂದು ಮಾಹಿತಿ ಪೂರ್ವಂತ ಕಾರ್ಯಕ್ರಮ ಬಂತು ಪ್ರಧಾನಿಯವರ ಕಡೆಯಿಂದ, ತುಂಬಾ ಧನ್ಯವಾದಗಳು ರೀ ಮೇಡಮ್.
4: ಹೌದು ಹೌದು.
5: ಹಾಗೇನೆ ಮೇಡಮ್, 21 ವಿಶ್ವ ಯೋಗ ದಿನಾಚರಣೆಗೆ ಎಲ್ಲರೂ ಕೂಡ ಯೋಗಿಗಳಾಗ್ಲಿ ನಿರೋಗಿಗಳಾಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ.
4: ಯಾವ ಗೀತೆ ಚಿತ್ರದ ಹೆಸರು ಹೇಳಿ.
5: ಹಾ ಮೇಡಮ್, ಇವತ್ತು ನಮ್ಮ ಡಾಕ್ಟರ್ ಸಾಹಸಿನಿ ವಿಷ್ಣುವರ್ಧನ್ ಅವ್ರದ್ದು ಮೇಡಮ್. ಒಂದು ಬಿಸಿಲು

0: ಚಿತ್ರದಿಂದ.
1: ಹ್ಮ್,
0: ಅದರಲ್ಲಿ ನೆರಳನ್ನು ಕಾಣದ ಲತೆಯಂತೆ ಒಂದು ಹಾಡಿದೆ ನೋಡಿ ಮೇಡಮ್, ಬಹುಶಃ ಅವಳ ಹೆಜ್ಜೆ ಇರ್ಬೇಕು ಅನ್ಸುತ್ತೆ ನೋಡಿ ಮೇಡಮ್. ಅವಳ ಹೆಜ್ಜೆ,
1: ಅವಳ ಹೆಜ್ಜೆ,
0: ಅದರಲ್ಲಿ ನೆರಳನ್ನು ಕಾಣದ ಲತೆಯಂತೆ ಅಂತ ಇದೇನು ಮೇಡಮ್?
1: ಹ್ಮ್, ಇದೆ ಇದೆ,
0: ಇದೇನಾ ಮೇಡಮ್ ಅದು?
1: ಇದೆ ಇದೆ.
0: ಹಾ, ಅದೇ ಗೀತೆಯನ್ನ ನಮ್ಮ ರಾಯಚೂರು ಆಕರ್ಷಣೆ ಕೇಳ್ತಾರ ಒಂದು ಎಲ್ಲ ಒಂದು ಕೇಳುವರಿಗೋಸ್ಕರ ಪ್ರಸಾರ ಮಾಡಿ ಮೇಡಮ್. ಆರಾಮಿದ್ರಲ್ಲ ಮೇಡಮ್?
1: ಆರಾಮಿದ್ದೀವಿ ನೋಡ್ರಿ, ನೀವು ಆರಾಮಿದ್ರಲ್ಲ? ಸೂಪರ್ ಆಗಿ.
0: ಏ, ಆರಾಮಾಗಿದ್ದೀವಿ ಮೇಡಮ್. ಈ ಒಂದು ವಿಶೇಷ ಒಂದು ಗೀತೆ ನಮ್ಮ ಮನೆಯವರಿಗಾಗಿ ಸಹ ಒಂದು ಗೀತೆ ಮೇಡಮ್.
1: ಖಂಡಿತ, ನೀವು ಕೋರಿರುವಂತಹ ಈ ಗೀತೆ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ರೆ ಮೇಡಮ್, ವಿಜಯಶ್ರೀ ಅಂತ ಭಕ್ತರು ಹೇಳ್ತಾ ಇದ್ರೆ ಅವ್ರಿಗೋಸ್ಕರ ನೀವು ಹೇಳಿ ಮೇಡಮ್.
1: ಖಂಡಿತ, ವಿಜಯಶ್ರೀ ಅವ್ರಿಗಾಗಿ ಈ ಒಂದು ಗೀತೆ. ರಾಜೇ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಇವರ ಗೀತ ರಚನೆಯಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ
1: ಮೇಡಮ್.
0: ಹಲೋ ಆಕಾಶವಾಣಿ.
1: ಹಲೋ. ಹಾ ನಮಸ್ತೆ ಮೇಡಮ್. ಮಹೇಶ್ ಹೊಸೂರು ಶಿಕಾರ್ತಿದೆ ಮೇಡಮ್.
0: ಹಲೋ
1: ಹಲೋ
0: ಹಲೋ
1: ಹಲೋ ಹಾ ಕೇಳಿಸ್ತಾ ಇದೆಯಾ ಮೇಡಮ್?
0: ಹಾ ಕೇಳಿಸ್ತಾ ಇದೆ. ತಮ್ಮ ಹೆಸರು ಹೇಳಿ.
1: ಹಾ ಮಹೇಶ್ ಹೊಸೂರು ಶಿಕಾರಿಪ್ರ ಮೇಡಮ್.
0: ಮಹೇಶ್ ಅವರೇ ಹೇಗಿದ್ದೀರಾ?
1: ಆರಾಮಿದ್ದೀವಿ ಮೇಡಮ್. ನೀವು ಮೇಡಮ್?
0: ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಯಾವ ಗೀತೆ ಬೇಕು ತಮಗಾಗಿ?
1: ಮೇಡಮ್ ನನಗೆ ಸಂಯುಕ್ತ ಫಿಲಮ್ ಇಂದ ಮೇಡಮ್.
0: ಯಾವುದು?
1: ಸಂಯುಕ್ತ.
0: ಹಾ ಓಕೆ.
1: ಅದರೊಳಗೆ ಪ್ರೀತಿಯ ಪ್ರೇಮವೋ ಮೋಹವೋ ನಮ್ಮಲ್ಲಿ ಮೂಡಿದ ಸ್ನೇಹವೋ ಈ ಸಾಂಗ್ ಇದೆ ಮೇಡಮ್. ಅದರೊಳಗೆ
0: ಖಂಡಿತ ಪ್ರಸಾರ ಮಾಡೋಣ ಅಂತ. ಯಾರಿಗಾಗಿ ಈ ಗೀತೆ
1: ಮೇಡಮ್? ನಮ್ಮ ಎಲ್ಲ ರಾಯಚೂರು ಆಕಾಶವಾಣಿ ಕೇಳಿದ್ರಿಗೋಸ್ಕರ ಮೇಡಮ್.
0: ಖಂಡಿತ
1: ಎಲ್ಲ ಅಭಿಮಾನಿ ಶ್ರೋತೃಗಳಿಗೆ.
0: ಖಂಡಿತ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಮಹೇಶ್ ಅವರೇ. ನಿಮ್ಮ ಕೋರಿಕೆ ಗೀತೆ ಬರ್ತಾ ಇದೆ.
1: ಹಲೋ.
0: ಹಾ ಹೇಳಿ
1: ಮೇಡಮ್. ಇದು ನಮ್ಮ ಇವರು ಹೊನ್ನೂರಲ್ಲಿ ಚಿತ್ರದುರ್ಗ ನಟರಾಜ್ ಅವರಿಗೋಸ್ಕರ ಮೇಡಮ್.
0: ಖಂಡಿತ. ನೀವು ಕೋರಿರುವಂತ ಸಮಸ್ತ ಕೇಳುಗರಿಗಾಗಿ, ಆಕಾಶವಾಣಿ ಕೇಳುವಂತಹ ಶ್ರೋತೃಗಳಿಗಾಗಿ ಅಂತ ಹೇಳಿದಿರಲ್ವಾ. ಖಂಡಿತ. ನಿಮ್ಮ ಈ ಒಂದು ಕೋರಿಕೆ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಸಿಂಗಿತಂ ಶ್ರೀನಿವಾಸರಾವ್ ಇವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರ ಸ್ವರಗಳಲ್ಲಿ ಸಂಯುಕ್ತ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್.

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ತಮ್ಮ ಹೆಸರು?
1: ಮೇಡಮ್, ಹಗರಿ ಬೊಮ್ಮಳೆ ತಾಲೂಕು ಹಂಪಾ ಸಾಗರ, ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್. ಮೇಡಮ್,
0: ಯಾವ ಗೀತೆ ಬೇಕು ತಮಗಾಗಿ?
1: ಮೇಡಮ್, ಈ ಬಂದ ಅನುಬಂಧ ಇದೆ ಮೇಡಮ್.
0: ಈ ಬಂದ ಅನುಬಂಧ, ಅನುಬಂಧನ, ಈ ಬಂದ ಅನುಬಂಧ. ಓಕೆ, ಯಾವ ಗೀತೆ?
1: ಅದ್ರಲ್ಲಿ ಗೋಕುಲದಿಂದ ಅಂತ ಇದೆ ನೋಡಿ ಮೇಡಮ್ ಒಂದು.
0: ಹ್ಞೂ, ಖಂಡಿತ.
1: ಮಧುರೆಗೆ ಬಂದ ಕೃಷ್ಣ ಅಂತ ಏನೇ ಇದೆ ನೋಡಿ ಮೇಡಮ್.
0: ಈ ಹಾಡು ಯಾರಿಗಾಗಿ?
1: ಎಲ್ಲ ಕೇಳುಗರಿಗೆ ಮೇಡಮ್. ರಾಯಚೂರು ಆಕಾಶವಾಣಿ ಕೇಳಿದ್ರು ಮತ್ತು ಚಿತ್ರದುರ್ಗ ಆಕಾಶವಾಣಿ ಕೇಳಿದ್ರು ಮೇಡಮ್.
0: ಖಂಡಿತ, ನಿಮ್ಮ ಕೋರಿಕೆ ಗೀತೆ ಬರ್ತಾ ಇದೆ ಕೇಳಿ, 102.1 ಕಂಪನಾಂಕಗಳ ಮೇಲೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸುಭಾನ್ ಕೋರಿ ಅವರೇ. ನಮಸ್ಕಾರ. ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಈ ಬಂದ ಅನುಬಂಧ ಚಿತ್ರದ ಗೀತೆ, ರಮೇಶ್ ನಾಯ್ಡು ಇವರ ಸಂಗೀತಕ್ಕೆ ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜೈ ಗೋಪಾಲ್.

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ.
1: ನಾಗೇಂದ್ರಪ್ಪ ಕೂಡ ಬಂದೇಳಿ ಮೇಡಮ್.
0: ನಾಗೇಂದ್ರಪ್ಪ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ
1: ಇವತ್ತು? ಮನ ಮೆಚ್ಚಿದ ಹುಡುಗಿ ಹಾಕ್ಬೋದು ಮೇಡಮ್.
0: ಮನ ಮೆಚ್ಚಿದ ಹುಡುಗಿ
1: ಗೌರಮ್ಮ, ನಿನ್ನ ಗಂಡ ಯಾರಮ್ಮ ಅಂತ ನಾನು.
0: ಹಾ, ಯಾವಾಗಲೂ ಇದೇ ಕೇಳ್ತೀರೇನೋ, ಹೌದಲ್ವಾ?
1: ಚಲೋ ಮೇಡಮ್,
0: ಇವೆ ಇವೆ ಹಾಡು ಚೆನ್ನಾಗಿದಾವ.
1: ಪಿಕ್ಚರು ಮನ ಮೆಚ್ಚಿದ ಹುಡುಗಿ, ನಾಗರಾವ್ ಇವೇ ಬಹಳ ಚಲೋ ಮೇಡಮ್.
0: ಖಂಡಿತ, ಆದರೆ ಇನ್ನೂ ಗೀತೆಗಳು ಇನ್ನೂ ಚೆನ್ನಾಗಿ ಚೆನ್ನಾಗಿದ್ದಾವೆ, ಅವನ್ನೂ ಸೆಲೆಕ್ಷನ್ ಮಾಡ್ಕೋಬೋದು, ಹೌದಲ್ವಾ? ಖಂಡಿತ, ನೀವು ಕೋರಿರುವಂತಹ ಈ ಗೀತೆ ಬರ್ತಾ ಇದೆ ಕೇಳಿ ನಾಗೇಂದ್ರಪ್ಪ ಅವರೇ ಕರೆ ಮಾಡಿದ.
1: ಭೀಮನಗೌಡ, ಸುರೇಶ್ ಬೆಣ್ಣಿ, ಹಿರಣ್ಣ, ಗಂಗಾವತಿ, ಚಳ್ಳಮರ ಸರ್, ಮಾಲಿಂಗರಾಯ, ವರ್ಣಪ್ಪ, ವಿಜಯಲಕ್ಷ್ಮಿ, ಚಂದ್ರೇಗೌಡ, ಬಸವೇಗೌಡ,
0: ಖಂಡಿತ ಎಲ್ಲರಿಗಾಗಿ ಈ ಗೀತೆ ಆಕಾಶವಾಣಿ ಕೇಳುಗರಿಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಆನಂದಿಸಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: हेलो आकाशवाणी, हेलो हेलो आकाशवाणी, हेलो हेलो आकाशवाणी।
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಎಲ್ಲಿಂದ ಯಾರು?
1: ನಾವು ಶಿವಶರಣ ಸೌದಿ ಅಂತ ಮೇಡಮ್.
0: ಹಾಂ ರೀ,
1: ನಾವು ವಿಜಯಪುರದಿಂದ ಮಾಡೋದು ಮೇಡಮ್.
0: ಹೌದ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗಾಗಿ?
1: ನಮಗೆ ಪಟ್ಟಣಕ್ಕೆ ಬಂದ ಪತ್ನಿಯರು ಮೇಡಮ್.
0: ಹಾಂ,
1: ಅದರಲ್ಲಿ ಹೊಸಬಾಳು ಸೊಗಸಿಟ್ಟು ಬಂದೆ, ಈ ಮನೆ ಸೊಸೆಯಾಗಿ ಬಂದೆ ಅಂತ ಒಂದು ಹಾಡು ಐತೆ ನೋಡ್ರಿ ಮೇಡಮ್.
0: ಖಂಡಿತ.
1: ಓಕೆ ಮೇಡಮ್,
0: ಯಾರಿಗಾಗಿ ಈ ಗೀತೆ?
1: ಎಲ್ಲ ನಮ್ಮ ಕೇಳುಗರಿಗೆ ಮೇಡಮ್. ಒಟ್ಟೆ ಎಲ್ಲ ನಮ್ಮ ರಾಯಚೂರು ಆಕಾಶವಾಣಿ 10 ಮಂದಿ ಕೇಳ್ತಾರಲ್ಲ ಮೇಡಮ್, ಅವ್ರಿಗೋಸ್ಕರ ನಿಮಗೋಸ್ಕರ ಮೊದಲು ಮೇಡಮ್. ಅದು
0: ನಾವು ದಿನಾಲು ಕೇಳ್ತಾ ಇರ್ತೀವ್ರಿ,
1: ನಾವು ದಿನ ಕೇಳ್ತೀವಿ ಮೇಡಮ್. ನಾವು 24 ತಾಸು ಅದ್ರಾಗ ಇದೀವ್ರಿ ಮೇಡಮ್. ನಾವು
0: ಯಾಕಂದ್ರೆ ಇದು ನಿಮ್ಮ ಕೋರಿಕೆ ಗೀತೆ, ನೀವು ಇಷ್ಟಪಡುವಂಥವರಿಗೆ, ನಿಮಗೆ ಬೇಕಾದಂಥವರಿಗೆ ಪ್ರಸಾರ ಮಾಡುವಂಥ ಒಂದು ಈ ಕಾರ್ಯಕ್ರಮ. ಓಕೆನಾ?
1: ಎಲ್ಲ ನಮ್ಮ ಎಲ್ಲಾನು ಆಕಾಶವಾಣಿ ಏನ್ ಕೇಳ್ತಾರಲ್ಲ ಮೇಡಮ್, ಎಲ್ಲ ಆಕಾಶವಾಣಿ ಕೇಳುವರಿಗೋಸ್ಕರ.
0: ಖಂಡಿತ ಖಂಡಿತ ಖಂಡಿತ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಬರ್ತಾ ಇದೆ ನಿಮ್ಮ ಕೋರಿಕೆ ಗೀತೆ, ಕೇಳಿ ಆನಂದಿಸಿ. ಧನ್ಯವಾದಗಳು.
1: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ, ನೆಮ್ಮದಿಯಿಂದ ಇರಬೇಕು ಅನ್ನೋದ, ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ ಬಾಳ್

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡಿಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತಟ್ಟೋದ್ರಲ್ಲಿದೆ. ಹೊಸ ಬಾಳು.

0: ಹಲೋ ಆಕಾಶವಾಣಿ.
1: ನಳಿನಿ ಸತೀಶ್ ಚಿತ್ರದುರ್ಗದಿಂದ.
0: ನಮಸ್ಕಾರ ಮೇಡಮ್, ಹೇಳಿ. ಯಾವ ಗೀತೆ? ಯಾವ ಗೀತೆ
1: ಪ್ರಸಾದ ಚಿತ್ರ ಇದೆಯಾ? ಪುಟ್ಟಂಜ ಚಿತ್ರ.
0: ಯಾವ ಗೀತೆ ಅದರಲ್ಲಿ?
1: ಅದರಲ್ಲಿ ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ ಆ ಹಾಡು ಬೇಕಾಗಿತ್ತು.
0: ಖಂಡಿತ, ನೀವು ಕೋರಿರುವಂತಹ ಗೀತೆ ಬರ್ತಾ ಇದೆ.
1: ಈ ಹಾಡು ಸ್ಪೆಷಲ್ ಆಗಿ ನಮ್ಮ ಮಗ ಕರ್ಣಂಗಾಗಿ, ಇದು ಅವನದು ಬರ್ತ್ಡೇ ಇದೆ ನಾಳೆ, ಹಾಗಾಗಿ ಹಾಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂಡ್ ನಮ್ಮ ಅರ್ಪಿತಾ, ಸುಮಂತ್, ಅಭಿಷೇಕ್, ವೈಷ್ಣವಿ, ಸೋಮಿತಾಲಿ, ಕಿಯಾರ ಇವ್ರಿಗೆಲ್ಲ ಈ ಹಾಡು, ಅಮೃತವನ್ನೇ ಸ್ನೇಹಿತರ ನಟರಾಜ್ ಇವ್ರಿಗೆಲ್ಲ ಈ ಹಾಡು.
0: ಖಂಡಿತ ಮೇಡಮ್, ನೀವು ಕೋರಿರುವಂತಹ ಗೀತೆ ಬರ್ತಾ ಇದೆ ಚಿತ್ರ ಹಾಗೂ ಮನೆಯವರ ಸ್ವರಗಳಲ್ಲಿ. ಕೇಳಿ ಆನಂದಿಸಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.

0: ಹಲೋ ಆಕಾಶವಾಣಿ.
1: ನಮಸ್ತೆ ಅನಿತಾ ಅವರೇ.
0: ನಮಸ್ಕಾರ ಸರ್, ತಮ್ಮ ಹೆಸರು?
1: ಲಿಂಗಸಗೂರು ತಾಲೂಕು ನವಲಿಯಿಂದ ವೈಬಿ
0: ಚಳ್ಳಮರದವರು. ಹೇಳಿ, ಯಾವ ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
1: ಇವತ್ತ ರಾಷ್ಟ್ರೀಯ ಓದು ದಿನ ಅಂತಿದೆ. ಈಗ ಶಾಲಾ ಆರಂಭಿಕ ದಿನಗಳು ಆಗಿರೋದ್ರಿಂದ ಓದುವವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪಡುವಾರಹಳ್ಳಿ ಪಾಂಡವರು ಚಿತ್ರ.
0: ಯಾವ ಗೀತೆ? ತೂ ಕಡಿಸಿ ತೂ ಕಡಿಸಿ.
1: ತೂ ಕಡಿಸಿ ತೂ ಕಡಿಸಿ ಬೀಳದಿರುತ್ತಮ್ಮ, ಇನ್ನೆಲ್ಲ ಹಿಂಗ ಮಾಡಿ ಹೋಗ್ಯಾರ ಓದ್ಲಾರ್ದ, ನೀನು ಹಂಗ ಮಾಡ್ಬೇಡ, ಮುಂದ ಓದಿ ಬಹಳ ಮಹಾನ್ ಇಡೀ ಜಗಕ್ಕೆ ಜ್ಯೋತಿಯಾಗಿ ಬಾಳು ಬೆಳಗಿಸು ಅಂತ ಹೇಳುವಂತ ಒಂದು ಅರ್ಥವತ್ತ.

0: ಆದ ನೀತಿ ಗೀತೆ.
1: ಅದಕ್ಕೆ
0: ಇವತ್ ರಾಷ್ಟ್ರೀಯ ಓದು ದಿನ ಇವತ್ತು ಇರೋದ್ರಿಂದ ಈ ಹಾಡನ್ನ ಪ್ರಸಾರ ಮಾಡ. ನಾಗೇಂದ್ರ ಅಪ್ಪಗೌಡ ಅವರು ಈಗ ನಮ್ಮ ಹೆಸರು ಹೇಳಿದ್ರು, ಸುರೇಶ್ ಬೆಣ್ಣೆ ಅವ್ರು ಬರ್ಬೇಕಾಗಿತ್ತು, ಯಾಕೋ ಇನ್ನೂ ಬಂದಿಲ್ಲ.
1: ಬರ್ತಾರೆ ಬರ್ತಾರೆ, ಇನ್ನ ಒಂದ್ 5 ನಿಮಿಷ ಇದೆ ನಿಮ್ಮ ಗೀತೆ ಮುಗಿಯೋದ್ರೆ.
0: ಆಯ್ತು, ಶುಭರಾತ್ರಿ ಅನಿತಾ ಅವರೇ, ನಮಸ್ತೆ.
1: ಖಂಡಿತ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಕೋರಿಕೆ ಗೀತೆ ಬರ್ತಾ ಇದೆ ಕೇಳಿ.
0: ಅನಿತಾ ಅವರೇ ನಮಸ್ತೆ.
1: ನಮಸ್ತೆ ನಮಸ್ತೆ ಸರ್.

0: ಹಲೋ
1: ಹಲೋ ನಮಸ್ಕಾರ
0: ಆಕಾಶವಾಣಿ.
1: ಹಲೋ ನಮಸ್ಕಾರ ಮೇಡಮ್ ಅವರೇ.
0: ನಮಸ್ಕಾರ ಸರ್, ತಮ್ಮ ಹೆಸರು?
1: ಮೇಡಮ್ ನಾ ಇಲ್ಲಿ ವಿಜಯಪುರದಿಂದ ಭರತ್ ಕುಮಾರಿ ಮೇಡಮ್ ಅವರೇ.
0: ಭರತ್ ಕುಮಾರ್ ಅವರೇ, ಯಾವ್ದು ಬೇಕು ಹಾಡು?
1: ನಮಗೆ ಪರಮಾತ್ಮ ನೋಡ್ರಿ ಮೇಡಮ್ ಅವರೇ,
0: ಪರಮಾತ್ಮ
1: ಅದರಲ್ಲಿ ಪ್ರೇಮದೋರಿ ಏನಾಗ್ತದೆ ಹಾಡು ನೋಡ್ರಿ ಮೇಡಮ್.
0: ಯಾವುದ ಪರಮಾತ್ಮ?
1: ಪುನೀತ್ ರಾಜ್ಕುಮಾರ್ ಅವ್ರದ್ದು ನೋಡ್ರಿ.
0: ಹೌದು, ಪರವಶ ಅದು ಒಂದು
1: ಅದೇ ನಮ್ಮ ಅದೇ ಪರವಶನ ಅದನ್ನು ಕರೆಕ್ಟ್ ನೋಡ್ರಿ ಮ್ಯಾಮ್.
0: ಕರೆಕ್ಟ್. ಭರತ್ ಅವರೇ, ಗೀತೆಯ ಸಾಲನ್ನು ಚೆನ್ನಾಗಿ ಹೇಳಬೇಕಲ್ವಾ? ಯಾಕಂದರೆ ಸಮಯ ತುಂಬ ಕಡಿಮೆ ಇರೋದ್ರಿಂದ ನಿಮ್ಮ ಗೀತೆ ಪ್ರಸಾರವಾಗಬೇಕಲ್ವಾ?
1: ಓಕೆ,
0: ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ
1: ಮೇಡಮ್.

0: ಕೇಳುಗರೆ, ಇದಾಗಿತ್ತು ಚಿತ್ರಗೀತೆಗಳಲ್ಲಿ ನಿಮ್ಮ ಕರೆ, ನಿಮಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮ. ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30 ಜನಪದ ಸಂಗೀತ ಕಾರ್ಯಕ್ರಮ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದುವರೆಗೆ ಜವಳಗೇರ ಗ್ರಾಮದ ಎಸ್ ಹಿರೇರೆಡ್ಡೆಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 8:45 ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ಮಾಲತಿ ಶರ್ಮಾ, ರತ್ನಮಾಲಾ ಪ್ರಕಾಶ್, ಎಚ್ ಕೆ ನಾರಾಯಣ ಹಾಗೂ ಸುಲೋಚನಾ ಇವರ ಧ್ವನಿಯಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸರಿಯಾಗಿ 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡ

0: ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
1: ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನದ ಧ್ವನಿ ಮುದ್ರಿಕೆಯನ್ನು ಕೇಳೋಣ.

ಇದುವರೆಗೆ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನದ ಧ್ವನಿ ಮುದ್ರಿಕೆಯನ್ನು ಕೇಳ್ತಾ ಇದ್ದೀರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದೀಗ

0: Macau Open in China today. Ashmita secured her place in the last four with a straight game victory over South Korea's Kim Min-sun in the quarterfinals. And with that, we end this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳು. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ವೆಂಕನಗೌಡ ರಾಮನಗೌಡ ಪಾಟೀಲ್ ಒಟಗಲ್ ಅವರಿಂದ ಚಿಂತನ ಕೇಳಿಬರಲಿದೆ. ರಾಯಚೂರು ಕೇಂದ್ರದ ಕೊಡುಗೆಯಲ್ಲಿ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 7:45 ಹಾಗೂ 9:30 ಚಿತ್ರಗೀತೆಗಳು, 8:30 ರಾಯಚೂರು ಗ್ರಾಮೀಣ ಭಾಗದ ಅಭಿವೃದ್ಧಿ ಕಾರ್ಯಗಳು ಕುರಿತು ರಾಯಚೂರಿನ ಗ್ರಾಮೀಣ ಭಾಗದ ಶಾಸಕರಾದ ಮತ್ತು ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರೊಂದಿಗಿನ ಮಾತುಕತೆ ನಡೆಸಿಕೊಡಲಿದ್ದಾರೆ ವೆಂಕಟೇಶ್ ಬೇವಿನ ಬೆಂಚಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ ಅವರೊಡನೆ ಸಂದರ್ಶನ ಕೇಳಿಬರಲಿದೆ. ರಾಯಚೂರು ಕೇಂದ್ರದ ಕೊಡುಗೆಯಲ್ಲಿ ಸಂದರ್ಶಕರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು ನಾಳೆ ಸಂಜೆ 5:00 ಅಂತ್ಯಾಕ್ಷರಿ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ, 5:30 ಯುವವಾಣಿ, 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿ, 6:51 ಕೃಷಿರಂಗ ಕಾರ್ಯಕ್ರಮ, ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗಿನ ಪ್ರಸಾರದಲ್ಲಿ 5:55. ಅಲ್ಲಿಯವರೆಗೆ ಅನಿತಾಳಿಗೆ ಅನುಮತಿ ಕೊಡ್ತಿರಲ್ಲ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.